ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ. ಇದು ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ

ಕಿಚ್ಚಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ರೇಡಿಯೋ ನಿನಾದ 90.4 ಎಫ್ಎಂ ಭಕ್ತಿ ನಿನಾದ.
1: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಎಸ್ಡಿಎಂ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತು ಎಲುಬಿನ ಆರೋಗ್ಯದ ಕುರಿತಾಗಿ, ಅದರ ಆರೋಗ್ಯ ನಿರ್ವಹಣೆ ಈ ವಿಚಾರದ ಕುರಿತಾಗಿ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮೊಂದಿಗಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ, ಇಲ್ಲಿನ ಮೂಳೆ ಚಿಕಿತ್ಸಾ ವಿಭಾಗದ ಮೂಳೆ ಶಸ್ತ್ರ ತಜ್ಞರು ಆಗಿರುವ ಡಾಕ್ಟರ್ ರಜತ್ ಎಚ್ ಪಿ ಅವರು. ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

0: ಡಾಕ್ಟ್ರೆ, ಈಗ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲುಬಿನ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇರ್ತಾರೆ. ಈಗ ಸಾಮಾನ್ಯವಾಗಿ ನಾವು ಹೇಳೋದಾದ್ರೆ ನಿತ್ಯ ವ್ಯಾಯಾಮ ಮಾಡಿದ್ರೆ ತುಂಬಾ ಎಲುಬುಗಳಿಗೆ ಸಹಾಯ ಆಗ್ತದೆ ಅಂತ ಹೇಳ್ತಾರೆ. ಇದರ ಬಗ್ಗೆ ಒಂದು ನಮ್ಮ ಕೆಲವರಿಗೆ ಏನು ಮಾಹಿತಿ ಕೊಡ್ತೀರಿ ಡಾಕ್ಟ್ರೆ?
1: ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಬಗ್ಗೆ ಎರಡು ಸಾಲು ಲೈನ್ ಹೇಳ್ತೇನೆ ನಾನು. ನಾವು ಡಿಸ್ಕಸ್ ಮಾಡ್ತಾ ಇರುವಂತ ಟಾಪಿಕ್ ಸಾಮಾನ್ಯವಾಗಿ ನಾವು ಕೇಳಿರ್ತೇವೆ ಆಸ್ಟಿಯೋಪೋರೋಸಿಸ್ ಅಂತ ಹೇಳುವಂಥದ್ದು. ಆಸ್ಟಿಯೋಪೋರೋಸಿಸ್ ಅಂತ ಕನ್ನಡದಲ್ಲಿ ಅಸ್ಥಿರಂಧ್ರತೆ ಅಥವಾ ಮೂಳೆ ಸಾಂದ್ರತೆ ಅಂತ ಹೇಳ್ತಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಒಂದು ನಮ್ಮ ಎಲುಬಲ್ಲಿ ಮೂಳೆ ಹೇಗೆ ಫಾರ್ಮ್ ಆಗಿರ್ತದೆ, ಯಾವ ರೀತಿ ರಚನೆ ಆಗಿರ್ತದೆ, ಅದರಲ್ಲಿ ಎರಡು ಪಾರ್ಟ್ಸ್ ಇರ್ತದೆ. ಒಂದು ಮ್ಯಾಟ್ರಿಕ್ಸ್ ಅಂತ ಕರಿತೇವೆ, ಇನ್ನೊಂದು ಮಿನರಲ್ಸ್ ಅಂತ ಕರಿತೇವೆ. ಮ್ಯಾಟ್ರಿಕ್ಸ್ ಅಂತ ಹೇಳಿದರೆ ಅದನ್ನು ಸ್ಕೆಫೋಲ್ಡಿಂಗ್ ಎಕ್ಸಾಂಪಲ್ ಕೊಡೋದಿದ್ರೆ, ಒಂದು ಬಿಲ್ಡಿಂಗ್ ಕಟ್ಟುವಾಗ ಒಂದು ಕಾಲಮ್ ನಾವು ಮಾಡುವಾಗ ಈ ಸರಳುಗಳು ಹೇಗಿರ್ತದೆ, ಐರನ್ ರಾಡ್ಸ್ ಹೇಗಿರ್ತದೆ, ಅದು ಫಸ್ಟ್ ಅದನ್ನು ನಾವು ಸ್ಕೆಫೋಲ್ಡಿಂಗ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ತೇವೆ, ಮತ್ತೆ ಅದರ ಒಳಗೆ ನಾವು ಕಾಂಕ್ರೀಟ್ ಅನ್ನು ತುಂಬುತ್ತೇವೆ. ಎರಡು ಒಂದಕ್ಕೆ ಒಂದು ಸಪೋರ್ಟ್ ಆಗಿ, ಬರೀ ಕಾಂಕ್ರೀಟ್ ಇದ್ರು ಸಹ ಅದು ಗಟ್ಟಿ ಆಗುದಿಲ್ಲ, ಹಾಗಂತ ಬರೀ ಸರಳುಗಳಿದ್ರು ಸಹ ಅದು ಗಟ್ಟಿ ಇರುವುದಿಲ್ಲ, ಎರಡು ಒಟ್ಟಿಗೆ ಇದ್ದಾಗ ಮಾತ್ರ ಅದು ಗಟ್ಟಿಯಾಗಿರ್ತದೆ. ಇದೇ ರೀತಿ ಮ್ಯಾಟ್ರಿಕ್ಸ್ ಅಂತ ಹೇಳುವಂತದ್ದು ಅದು ಸ್ಕೆಫೋಲ್ಡಿಂಗ್ ರೀತಿಯಲ್ಲಿ ಕೆಲಸ ಮಾಡ್ತದೆ. ಅದರ ನಡುವಲ್ಲಿ ತುಂಬಿಸುವಂತದ್ದು ನಾವು ಮಿನರಲ್ಸ್ ಖನಿಜಗಳು, ಮೇನ್ ಆಗಿ ಕ್ಯಾಲ್ಸಿಯಂ ಮತ್ತೆ ಫಾಸ್ಫರಸ್, ಇದು ಎರಡು ಮಿನರಲ್ಸ್. ಅಫ್ಕೋರ್ಸ್ ಅದರ್ ಮಿನರಲ್ಸ್ ಆಲ್ಸೋ, ಬಟ್ ಮೇನ್ಲಿ ಇದು ಎರಡು ಅಂತದ್ದು. ಸೊ ಇದೆಲ್ಲ ಸೇರಿ ನಮ್ಮ ಮೂಳೆ ಇದಾಗ್ತದೆ. ಇದರಲ್ಲಿ ಖನಿಜಗಳು ಎಷ್ಟು ಎಲುಬಲ್ಲಿ ಜಾಸ್ತಿ ಇರ್ತವೋ ಅಷ್ಟು ಬೋನ್ ಸ್ಟ್ರಾಂಗ್ ಆಗ್ತದೆ, ಗಟ್ಟಿ ಇರ್ತದೆ. ಇದು ಬೇಸಸ್. ಇದು ಯಾವ ಆಸ್ಟಿಯೋಪೋರೋಸಿಸ್ ಅಂತ ಯಾವಾಗ ಕರಿತೇವೆ ಅಂತ ಹೇಳಿದ್ರೆ, ಈ ಮಿನರಲ್ಸ್, ಈ ಖನಿಜಗಳು ಎಲುಬಲ್ಲಿ ಯಾವಾಗ ಕಡಿಮೆ ಆಗ್ತದಲ್ಲ, ಆವಾಗ ನಾವು ಆಸ್ಟಿಯೋಪೋರೋಸಿಸ್ ಅಂತ ಕರಿತೇವೆ. ಇದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ತದೆ, ಕೆಲವದನ್ನು ಇವತ್ತು ನಾವು ಡಿಸ್ಕಸ್ ಮಾಡುವ.
0: ವ್ಯಾಯಾಮ ನಮ್ಮ ಎಲುಬುಗಳಿಗೆ ಎಷ್ಟು ಒಂದು ಯೂಸ್ಫುಲ್ ಆಗುತ್ತೆ ಅದ್ರ ಬಗ್ಗೆ?
1: ಖಂಡಿತ. ಈಗ ವ್ಯಾಯಾಮದಲ್ಲಿ ಎಲುಬುಗಳಿಗೆ, ನಮ್ಮ ಎಲುಬುಗಳಲ್ಲದೆ ಬೇರೆ ಬಾಡಿಗೆ ಯಾವ ರೀತಿ ಎಲ್ಲ ಉಪಯೋಗ ಉಂಟು ವ್ಯಾಯಾಮದಲ್ಲಿ ಅಂತ ಎಲ್ರಿಗೂ ಗೊತ್ತಿರುವಂತದ್ದೇ. ನಮ್ಮ ಕಾರ್ಡಿಯೋವಾಸ್ಕ್ಯುಲರ್ ಹೆಲ್ತ್ ಅಂತ ಏನ್ ಕರಿತೇವೆ, ಲಂಗ್ಸ್ ಶ್ವಾಸಕೋಶ ಮತ್ತು ಕಾರ್ಡಿಯೋ ಪಲ್ಮರರಿ ಹೆಲ್ತ್, ಮತ್ತೆ ನಮ್ಮ ಹಾರ್ಟ್ಗೆ ಎಷ್ಟು ಅಗತ್ಯ ಅದು ಎಲ್ರಿಗೂ ಯಾವಾಗ್ಲೂ ಗೊತ್ತಿರುವಂತದ್ದೇ. ನಾವು ಎಷ್ಟು ಎಕ್ಸಸೈಸ್ ಮಾಡ್ತೇವೆ ಅದು, ಇದೆಲ್ಲ ನಾವು ಮಾಡುವಂತ ಎಕ್ಸಸೈಸ್ಗೆ ಏರೋಬಿಕ್ ಎಕ್ಸಸೈಸಸ್ ಅಂತ ಹೇಳ್ತೇವೆ. ಇದರಿಂದ ಕಾರ್ಡಿಯೋ ಪಲ್ಮನರಿ ಫಂಕ್ಷನ್ಸ್ ಎಲ್ಲ ಜಾಸ್ತಿ ಆಗ್ತದೆ ನಮ್ದು. ಇನ್ನು ಎಲುಬಿಗೆ ಏನು ಉಪಯೋಗ ಅಂತ ಹೇಳಿದ್ರೆ, ಯಾವಾಗ್ಲೂ ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳುದಾದ್ರೆ, ಈ ಮಿನರಲೈಸೇಷನ್ ನಾನು ಅವಾಗ ಏನು ಹೇಳಿದೆ ಅಲ್ಲ, ಇಟ್ ಆಲ್ವೇಸ್ ಆಕರ್ಸ್ ಅಲಾಂಗ್ ದಿ ಲೈನ್ಸ್ ಆಫ್ ಸ್ಟ್ರೆಸ್ ಅಂತ ಹೇಳ್ತೇವೆ ನಾವು. ಯಾಕಂತ ಹೇಳಿದ್ರೆ ಎಲುಬಿಗೆ ಎಷ್ಟು ನಾವು ಕೆಲಸ ಕೊಡ್ತಾವೋ ಅಷ್ಟು ಗಟ್ಟಿ ಆಗ್ತದೆ. ಸೊ ನೀವು ಯಾವುದೇ ಎಕ್ಸಸೈಸ್ ಮಾಡಿದ್ರು, ಓಡ್ತಾ ಇದ್ರೆ, ಎನಿ ಎಕ್ಸಸೈಸ್, ಆಟ ಆಡಿದಷ್ಟು ನಮ್ಮ ಕಾಲುಗಳಿಗೆ ಕೈಗಳಿಗೆ ಅದು ಜಾಸ್ತಿ ಕೆಲಸ ಕೊಡ್ತದೆ. ಸೊ ಕೆಲಸ ಜಾಸ್ತಿ ಕೊಟ್ಟಷ್ಟು ಅದಕ್ಕೆ ನಮ್ಮ ಮೆದುಳಿಗೆ ಗೊತ್ತಾಗ್ತದೆ, ಎಲುಬುಗಳಿಗೆ ಕೆಲಸ ಜಾಸ್ತಿ ಉಂಟು ಅಂತ. ಆಗ ತನ್ನಷ್ಟಕ್ಕೆ ಅದು ಹೆಚ್ಚು ಹೆಚ್ಚು ಗಟ್ಟಿ ಮಾಡ್ತಾ ಹೋಗ್ತದೆ. ಇದೇ ನಮಗೆ ವ್ಯಾಯಾಮ ಎಲುಬುಗಳಿಗೆ ಕೊಡುವಂತ ಉಪಯೋಗ. ಅದೇ ರೀತಿ ಕಾಲುಗಳಿಗೆ ಇದು ಮಾಡುವಂಥದ್ದು ವಾಕಿಂಗ್ ಜಾಗಿಂಗ್ ಇದೆಲ್ಲ ಉಂಟು, ಹಾಗಂತ ಕೈಗಳಿಗೆ ಎಲ್ಲ ನಮ್ಮ ಇಡೀ ಬಾಡಿಗೆ ಹೊಲಿಸ್ಟಿಕ್ ಎಕ್ಸಸೈಸಸ್ ಎಲ್ಲ ಬೇಕಾಗ್ತದೆ. ಸೊ ಬೇರೆ ಬೇರೆ ರೀತಿಯ ಎಕ್ಸಸೈಸ್ಗಳು, ಆಟೋಟ ಅಲ್ಲದೆ ವೆಯ್ಟ್ ಲಿಫ್ಟಿಂಗ್ ಎಕ್ಸಸೈಸಸ್ ಜಿಮ್ಮಲ್ಲಿ ಏನು ಮಾಡ್ತೇವೆ, ಇದು ಸಹ ಡೆಫಿನೆಟ್ಲಿ ರೆಕಮೆಂಡೆಡ್. ಇದರಿಂದ ಸಹ ಬೋನ್ ಹೆಲ್ತ್ ತುಂಬ ಚೆನ್ನಾಗಿರ್ತದೆ.
0: ಡಾಕ್ಟರ್, ಈಗ ಎಲುಬುಗಳು ಗಟ್ಟಿ ಆಗಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಆಹಾರ ಕ್ರಮಗಳು ಕೂಡ ಅಗತ್ಯ ಇದೆ ಅಂತ ಹೇಳ್ತಾರೆ, ಅದರ ಬಗ್ಗೆ ನಮ್ಮ ಕೆಳಗರಿಗೆ ಮಾಹಿತಿ ಕೊಡೋದಾದ್ರೆ?
1: ಈಗ ನಾನು ಹೇಳಿದ ಹಾಗೆ ನಾನು ಸ್ಪೆಸಿಫಿಕ್ ಆಗಿ ಈಗ ಬೋನ್ ಹೆಲ್ತ್ ಬಗ್ಗೆ ಮಾತಾಡ್ತೇನೆ. ಮೇನ್ಲಿ ನಮಗೆ ಗೊತ್ತಿರೋದು ಕ್ಯಾಲ್ಸಿಯಂ ಅಂತ ಹೇಳುವಂಥದ್ದು, ಅದನ್ನಷ್ಟೇ ಮಾತಾಡಬೇಕಿದ್ರೆ ಕ್ಯಾಲ್ಸಿಯಂ ಮತ್ತೆ ವೈಟಮಿನ್ ಡಿ ಅಂತ ಹೇಳುವ, ವೈಟಮಿನ್ ಡಿ ಅಂತ ಹೇಳುವ ಒಂದು ವಿಟಮಿನ್ ಒಂದು ನಮ್ಮ ದೇಹದಲ್ಲಿ ಉಂಟು. ಅದು ನಾವು ಅದರ ಪ್ರಿಕರ್ಸರ್ಸ್ ಏನಿದೆ ಅದು ನಾವು ಕನ್ಸ್ಯೂಮ್ ಮಾಡಬೇಕಾಗ್ತದೆ, ನಮಗೆ ಆಹಾರದಲ್ಲಿ ಬರ್ತದೆ, ಮತ್ತೆ ಅದು ಪ್ರೊಸೆಸ್ ಆಗಿ ನಮ್ಮ ಚರ್ಮದಲ್ಲಿ ಅದು ಪ್ರೊಸೆಸ್ ಆಗ್ತದೆ. ಸೊ ಅದು ಪ್ರೊಸೆಸ್ ಆಗಲಿಕ್ಕೆ ಬಿಸಿಲು ಅತ್ಯಗತ್ಯ. ಓಕೆ, ಸೊ ಅದಕ್ಕೆ ಯಾವಾಗಲೂ ನಾವು ಎಳೆ ಬಿಸಿಲಿಗೆ ಹೋಗಬೇಕು ಅಂತ ಹೇಳೋದು ಅದಕ್ಕೆ. ಸೊ ಇದು ಅದರೊಟ್ಟಿಗೆ ಆಹಾರದಲ್ಲಿ ತಗೊಳ್ಳುವಂಥದ್ದು ಕ್ಯಾಲ್ಸಿಯಂ ಮತ್ತು ವೈಟಮಿನ್ ಡಿ ಇರುವಂಥದ್ದು. ಇದು ಸಾಮಾನ್ಯವಾಗಿ ಕ್ಯಾಲ್ಸಿಯಂ

0: ಮಕ್ಕಳ ಎಲುಬು ದೊಡ್ಡವರ ಎಲುಬು ವ್ಯತ್ಯಾಸ ಇರ್ತದೆ. ಇದು ಆಸ್ಟಿಯೋಪೊರೋಸಿಸ್ಗೆ ಸಂಬಂಧಪಟ್ಟದ್ದಲ್ಲ. ಮಕ್ಕಳ ಎಲುಬು ಯಾವಾಗ್ಲೂ ಮೆತ್ತಗೆ ಇರ್ತದೆ. ಅದು ದೇವರು ಮಾಡಿದ್ದೆ ಹಾಗೆ, ಅದು ನೇಚರ್ ಹಾಗೆ ಕೊಟ್ಟದ್ದು. ಯಾಕಂತ ಹೇಳಿದ್ರೆ ಅದಕ್ಕೆ ತುಂಬಾ ರೀಸನ್ಸ್ ಉಂಟು ಹಾಗೆ ಯಾಕೆ ಇರ್ತದೆ ಅಂತ. ಎನಿವೆ, ಮಕ್ಕಳ ಎಲುಬು ಹಸಿ ಕಟ್ಟಿಗೆ ಇರುವ ತರ ನೀವು ಬೆಂಡ್ ಮಾಡಿದ್ರೆ ಬೆಂಡ್ ಆಗ್ತದೆ. ಹಸಿ ಕಟ್ಟಿಗೆಯನ್ನು ನೀವು ಬೆಂಡ್ ಮಾಡ್ಲಿಕ್ಕೆ, ಅದೇ ಒಣಗಿಲು ಕಟ್ಟಿಗೆಯನ್ನು ನಿಮಗೆ ಬೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಅದು ತುಂಬಾ ಗಟ್ಟಿ ಇರ್ತದೆ, ಹಾಗಂತ ಜಾಸ್ತಿ ಮಾಡಿದ್ರೆ ಟಕ್ ಎರಡು ತುಂಡಾಗ್ತದೆ. ಮಕ್ಕಳ ಎಲುಬು ಹಾಗೆಲ್ಲ ಮೆತ್ತಗೆ ಇರ್ತದೆ. ಸೊ ಅದು ಮ್ಯಾಲಿಯಬಲ್, ಬೆಂಡ್ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಇದು ಯಾಕೆ ಅಂತ ಹೇಳಿದ್ರೆ ಬೋನ್ ಮ್ಯಾಟ್ರಿಕ್ಸ್ ಮಕ್ಕಳಲ್ಲಿ ನಾನು ಆವಾಗಲೇ ಹೇಳಿದಾಗೆ ಜಾಸ್ತಿ ಇರ್ತದೆ ಕಂಪೇರ್ ಟು ಮಿನರಲ್ಸ್. ಆಯ್ತಾ, ಮತ್ತೆ ಇದು ಯಾಕೆ ಹೀಗೆ ಇರ್ತದೆ ಅಂತ ಹೇಳಿದ್ರೆ ಬಿಕಾಸ್ ಇದು ಯೂಶ್ವಲಿ ಗ್ರೋಯಿಂಗ್ ಬೋನ್ ಇರ್ತದೆ, ಅದರಿಂದಾಗಿ ಎಲುಬು ಬೆಳೀತಾ ಇರ್ತದಲ್ಲ. ಮತ್ತೆ ಯಾವಾಗ ಗಟ್ಟಿ ಆಗ್ತದೆ ಅಂತ ಹೇಳಿದ್ರೆ ಯೂಶ್ವಲಿ ಗಟ್ಟಿಯಾಗುದು ಅಂತ ಹೇಳಿದ್ರೆ ಗ್ರೋತ್ ನಿಲ್ಲುದು ಅಂತ ಅರ್ಥ. ಹೈಟ್ ಯಾವಾಗ ಪೂರ್ತಿ ಜಾಸ್ತಿಯಾಗಿ ನಿಲ್ತದಲ್ಲ, ಅದು ಹೆಣ್ಮಕ್ಳಲ್ಲಿ ಯೂಶ್ವಲಿ ಸ್ವಲ್ಪ ಬೇಗ ಆಗ್ತದೆ, ಅರೌಂಡ್ 18-19 ಇಯರ್ಸ್. ಗಂಡು ಮಕ್ಕಳಲ್ಲಿ ಯೂಶ್ವಲಿ 19-21 ಇಯರ್ಸ್ ತನಕ ಸಹ ಇದಾಗ್ತದೆ. ದಟ್ ಇಸ್ ಕಾಲ್ಡ್ ಸ್ಕೆಲಿಟಲ್ ಮೆಚುರಿಟಿ, ಸ್ಕೆಲಿಟಲ್ ಮೆಚುರಿಟಿ ಅಂತ ಹೇಳ್ತಾರೆ. ಅಲ್ಲಿಗೆವರೆಗೆ ಅದಕ್ಕಿಂತ ಜಾಸ್ತಿ ನಮ್ಮ ಎಲುಬು ಬೆಳೆಯುವುದಿಲ್ಲ. ದಪ್ಪ ಆಗ್ಬೋದು, ಅದ ನಂತರ ಸಹ, ಅದಾದ ನಂತರ ಸಹ ನಾವು ಜಾಸ್ತಿ ಎಕ್ಸಸೈಸ್ ಮಾಡಿದಷ್ಟು ಎಲುಬು ದಪ್ಪ ಆಗ್ಬೋದು, ಬಟ್ ಉದ್ದ ಆಗುದಿಲ್ಲ ಅದರ ನಂತರ.
1: ಡಾಕ್ಟರ್, ಈಗ ನೀವು ಹೇಳಿದಾಗೇನೆ ಕ್ಯಾಲ್ಸಿಯಂ ಬಗ್ಗೆ ಹೇಳಿದ್ರೆ, ಜನರು ಕೂಡ ಮಾತಾಡೋದೇ ಕ್ಯಾಲ್ಸಿಯಂ ಬಗ್ಗೆ ಜಾಸ್ತಿ ಮಾತಾಡ್ತಾರೆ. ಅದು ಟ್ಯಾಬ್ಲೆಟ್ ತಗೊಳ್ಳುವಾಗಿರ್ಬೋದು, ಫುಡ್ ತಗೊಳ್ಳುವಾಗಿರ್ಬೋದು. ಈಗ ಅಂದ್ರೆ ದಿನಕ್ಕೆ ಇಷ್ಟು ಕ್ಯಾಲ್ಸಿಯಂ ಅಂತ ಏನಾದರೂ ನಮ್ಮ ದೇಹಕ್ಕೆ ಬೇಕಾಗುತ್ತೆ, ಅದರ ಬಗ್ಗೆ ತಾವು ಹೇಳೋದು.
0: ರೆಕಮೆಂಡೆಡ್ ಡಯಟರಿ ಅವೈಲೆನ್ಸ್ ಅಂತ ಹೇಳುವಂಥದ್ದು ಎಲ್ಲದಕ್ಕೂ ಇರ್ತದೆ, ಎಲ್ಲಾ ಪರ್ಟಿಕ್ಯುಲರ್ ಮಿನರಲ್ಸ್ಗೂ ಇರ್ತದೆ, ಅದೇ ರೀತಿ ಕ್ಯಾಲ್ಸಿಯಂಗೂ ಸಹ. ಅದು ಮಾತ್ರ ಒಂದೇ ರೀತಿ ಇರುವುದಿಲ್ಲ, ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ರೀತಿಯ ಡಯಟರಿ ಅಲವೆನ್ಸಸ್, ರೆಕಮೆಂಡೆಡ್ ಡಯಟರಿ ಅಲವೆನ್ಸಸ್ ಚೇಂಜ್ ಆಗ್ತದೆ. ಈಗ ಅಡಲ್ಟ್ ಮೇಲ್ಸಿಗೆ ಬೇರೆ, ಮಕ್ಕಳಲ್ಲಿ ಬೇರೆ, ಸ್ಪೆಷಲಿ ಅಡಲ್ಟ್ ವಿಮೆನ್ ಹೆಂಗಸರಲ್ಲಿ, ಮತ್ತೆ ಲ್ಯಾಕ್ಟೇಟಿಂಗ್ ಮದರ್ಸ್ ಅಂದ್ರೆ ಹಾಲು ಕುಡಿಸುವ ತಾಯಿಲಿ, ಪ್ರೆಗ್ನೆಂಟ್ ವುಮೆನ್ ಅಂಡ್ ಲ್ಯಾಕ್ಟೇಟಿಂಗ್ ಮದರ್ಸ್ ಯೂಶ್ವಲಿ ಡಯಟರಿ ಅಲವೆನ್ಸಸ್ ಜಾಸ್ತಿ, ರೆಕಮೆಂಡೆಡ್ ಡಯಟರಿ ಅಲವೆನ್ಸಸ್ ಜಾಸ್ತಿ ಇರ್ತದೆ. ಇದು ಇದನ್ನು ಹೇಗೆ ಪೂರ್ತಿಗೊಳಿಸೋದು ಅಂತ ಹೇಳಿದ್ರೆ, ಬಾಕಿ ನಾವು ನಮ್ಮ ನಾರ್ಮಲಿ ನಾವು ಇರುವಾಗ ಇಟ್ ಇಸ್ ನಮ್ಮ ಆಹಾರದಲ್ಲಿ ತಗೊಳ್ಳೋದಷ್ಟು ನಮಗೆ ಬೇಕಾದಷ್ಟು ಸಾಕಾಗ್ತದೆ, ಒಳ್ಳೆಯದಾಗಿ ಒಳ್ಳೆ ಇದರಲ್ಲಿ ಆಹಾರದಲ್ಲಿ ತಗೊಳ್ಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಯಾರಿಗೆಲ್ಲ, ನಾನು ಹೇಳಿದಾಗೆ ಪ್ರೆಗ್ನೆನ್ಸಿ ಇರುವಾಗ ಅಥವಾ ಲ್ಯಾಕ್ಟೇಟಿಂಗ್ ಮದರ್ಸ್ ಬ್ರೆಸ್ಟ್ ಫೀಡ್ ಮಾಡ್ತಾ ಇರುವಾಗ ನಾವು ನಮ್ಮ ಫುಡಲ್ಲಿ ನಮಗೆ ಅದನ್ನು ಸಪ್ಲಿಮೆಂಟ್ ಮಾಡಲಿಕ್ಕೆ ಸಾಕಾಗುವುದಿಲ್ಲ. ಆ ಸಂದರ್ಭದಲ್ಲಿ ನಾವು ಎಕ್ಸ್ಟ್ರಾ ಕ್ಯಾಲ್ಶಿಯಂ ಯೂಶ್ವಲಿ ಮಾತ್ರೆಯ ರೂಪದಲ್ಲಿ ನಾವು ಪ್ರಿಸ್ಕ್ರೈಬ್ ಮಾಡ್ತೇವೆ, ನಾವು ಅದನ್ನು ತಗೊಳ್ಬೇಕಾಗ್ತದೆ. ಮತ್ತೊಂದು ಇನ್ನೊಂದು ಕ್ಯಾಟಗರಿ ಯಾವಾಗ ನಮಗೆ ನಾವು ಆಹಾರದಲ್ಲಿ ತಗೊಳ್ಳುವಂಥದ್ದಲ್ಲದೆ ಎಕ್ಸ್ಟ್ರಾ ಯಾವಾಗ ಬೇಕು ಅಂತ ಹೇಳಿದರೆ, ಪ್ರಾಯ ಆದ ನಂತರ ಹೆಂಗಸರಲ್ಲಿ ಸ್ವಲ್ಪ ಬೇಗ, ಯೂಶ್ವಲಿ ಮೆನೋಪಾಸ್ ಅಂದರೆ ಮುಟ್ಟು ನಿಂತ ನಂತರ ಈಸ್ಟ್ರೋಜಿನ್ ಅಂಶ ನಮ್ಮ ಬಾಡಿಯಲ್ಲಿ ಕಡಿಮೆ ಆಗ್ತದೆ. ಈಸ್ಟ್ರೋಜಿನ್ ಇಸ್ ಕ್ಲೋಸ್ಲಿ ರಿಲೇಟೆಡ್ ಟು ದ ಬೋನ್ಸ್, ಬೋನ್ ಹೆಲ್ತ್. ಈ ಆಸ್ಟಿಯೋಪೊರೋಸಿಸ್ಗೆ ಶುರುವಾಗುದೇ ಹೆಂಗಸರಲ್ಲಿ ಶುರುವಾಗುದೆ ಈಸ್ಟ್ರೋಜಿನ್ ಅಂಶ ಕಡಿಮೆ ಆಗ್ತಾ ಹೋದಾಗೆ. ಅದೇ ರೀತಿ ಗಂಡಸರಲ್ಲಿ ಟೆಸ್ಟೋಸ್ಟೆರೋನ್ ಪ್ರಾಯ ಆಗ್ತಾ ಹೋದಾಗೆ ಕಡಿಮೆ ಆಗ್ತಾ ಇರ್ತದೆ. ಸೊ ಇಬ್ಬರಲ್ಲಿಯೂ ಕ್ಯಾಲ್ಶಿಯಂ ಅಡಿಷನಲ್ ನಾವು ಕೊಡ್ಬೇಕಾಗ್ತದೆ.
1: ನೀವು ಹೇಳಿದಾಗೇನೆ ಡಾಕ್ಟರ್, ಈಗ ಪ್ರಾಯಸ್ಥರಲ್ಲಿ ಅಂದ್ರೆ ಪ್ರಾಯ ಹೋದಾಗೇನೆ ಹೆಚ್ಚಿನವರಿಗೆ ಈ ಗಂಟು ನೋವು ಅಂತ ಹೇಳ್ತಾರೆ, ಸಾಕಷ್ಟು ಮಂದಿ ಕೂಡ ಆಸ್ಪತ್ರೆಗೆ ಬರ್ತಾರೆ. ಇದಕ್ಕೆ ನಿಮ್ಮ ಒಂದು ಸಲಹೆ?
0: ಅಗೇನ್, ಈ ಗಂಟು ನೋವು ಸ್ಪೆಷಲಿ ಮೊಣಕಾಲ್ ಗಂಟು ನೋವು ಇರ್ತದಲ್ಲ, ಇದು ಯೂಶ್ವಲಿ ನಾಟ್ ಆಸ್ಟಿಯೋಪೊರೋಸಿಸ್ ರಿಲೇಟೆಡ್, ಇದು ಎಲುಬಿನ ಸಂಬಂಧಪಟ್ಟದಲ್ಲ, ಹೆಚ್ಚಾಗಿ ಕೀಲಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಎಲ್ಲಾ ಕಡೆ ಕೀಲುಗಳು ಇರುವಾಗ ಅಲ್ಲಿ ಅದಕ್ಕೆ ಒಂದು ಪದರ, ಕಾರ್ಟಿಲೇಜ್ ಅಂತ ಹೇಳುವ ಒಂದು ಪದರ ಇರ್ತದೆ, ಎಲ್ಲಿ ಒಂದಕ್ಕೊಂದು ಎಲುಬು ಮುಟ್ತಾ ಇರ್ತದಲ್ಲ, ಇದು ಫ್ರಿಕ್ಷನ್ ಕಡಿಮೆ ಮಾಡ್ಲಿಕ್ಕೋಸ್ಕರ ಇರುವಂತದ್ದು, ಸ್ಮೂತ್ ಸರ್ಫೇಸ್ ಇರುವಂತದ್ದು ಕಾರ್ಟಿಲೇಜ್. ವರ್ಷ ಹೋಗ್ತಾ ಇದ್ದಾಗೆ ಇದು ಸವೆದು ಹೋಗ್ತದೆ. ಸೊ ಅದರಿಂದಾಗಿ ನೋವು ಬರ್ತದೆ, ಮೊಣಕಾಲು ಗಂಟಿನ ನೋವು ಶುರುವಾಗುವುದು ಅದರಿಂದಾಗಿ, ನಾಟ್ ನೆಸೆಸರಿಲಿ ಬಿಕಾಸ್ ಆಫ್ ಆಸ್ಟಿಯೋಪೊರೋಸಿಸ್.
1: ಈಗ ಸಾಮಾನ್ಯವಾಗಿ ಈ ಎಲುಬುಗಳ ನೋವು ಇರುತ್ತೆ, ಸಮಸ್ಯೆ ಬರುತ್ತೆ ಅಂತ ಏನಾದ್ರು ಸಿಂಪ್ಟಮ್ ಬರುವಂತ ಅವಕಾಶಗಳಿರುತ್ತೆ, ಆದ್ರೆ ಅದನ್ನ ಹೇಗೆ ತಿಳಿದುಕೊಳ್ಳಬಹುದು?
0: ಹೌದು, ಆಸ್ಟಿಯೋಪೊರೋಸಿಸ್ ಅಂತ ಯಾವಾಗ್ಲೂ ಸೈಲೆಂಟ್ ಕಿಲ್ಲರ್, ಆಯ್ತಾ, ಸೈಲೆಂಟ್ ಕಿಲ್ಲರ್. ಅದರಿಂದ ಆಸ್ ಸಚ್ ಅದಿರಕ್ಕೆ ಯಾವುದೇ ಸಿಂಪ್ಟಮ್ಸ್ ಇರುವುದಿಲ್ಲ, ಯೂಶ್ವಲಿ ಬೋನ್ ಪೇನ್ಸ್ ಆತರ ಏನು ಬರುವುದಿಲ್ಲ ಹೆಚ್ಚಿನ ಅಂಶ. ತೊಂದರೆ ಏನಾಗ್ತದೆ ಅಂತ ಹೇಳಿದ್ರೆ, ಟ್ರಿವಿಯಲ್ ಫಾಲ್ ಅಂದರೆ ಸಣ್ಣ ಸಣ್ಣ ಇಂಜುರಿ ಅಥವಾ ಸಣ್ಣ ಸಣ್ಣ ಪೆಟ್ಟಾದ ತಕ್ಷಣ ಎಲುಬು ಫ್ರ್ಯಾಕ್ಚರ್ ಆಗುವಂಥದ್ದು, ಎಲುಬು ಮುರಿಯುವಂಥದ್ದು, ಇದೇ ಸಿಂಪ್ಟಮ್ ಅದರದ್ದು. ಪ್ರಾಯ ಹೋದಾಗೆ ನಂತರ ಸ್ಪೆಷಲಿ ರಿಸ್ಟ್, ಕೈ ಮಣಿಗಂಟು, ಕೈಗಂಟು ಹತ್ರ, ಸ್ಪೈನ್, ನಮ್ಮ

0: ಬೆನ್ನು ಹುರಿಯಲ್ಲಿ ಚಪ್ಪಿ ಇದು ಇದು ಹಿಪ್ ಜಾಯಿಂಟ್ನ ಸುತ್ತ ಎಲ್ಲ ಫ್ರ್ಯಾಕ್ಚರ್ಸ್ ಆಗುವಂಥ ಸಂದರ್ಭ ಇರ್ತದೆ. ಇದು ಟ್ರಿವಿಯಲ್ ಫಾಲ್ ಅಂತ ಹೇಳ್ತೇವೆ, ಅಂದರೆ ನಿಂತಲಿಂದ ಬಿದ್ದಾಗ. ಈಗ ನಾವು ನೀವು ಒಬ್ಬ ಅಡಲ್ಟ್ ಯೂಶಲಿ ನಿಂತಲಿಂದ ಬಿದ್ದದು ಆಗಿ ಆದ ತಕ್ಷಣ ಎಲುಬು ಮುರಿಯೋದಿಲ್ಲ, ಅಷ್ಟು ಫೋರ್ಸ್ ನಾರ್ಮಲ್ ಎಲುಬನ್ನು ಮುರಿಯಲಿಕ್ಕೆ ಸಾಕಾಗೋದಿಲ್ಲ. ಅದೇ ಪ್ರಾಯ ಆದವರಲ್ಲಿ ನೀವು ಕೇಳಿರ್ಬೋದು ಎಷ್ಟೋ ಸತಿ ಸ್ವಲ್ಪ ಕುರ್ಚಿಯಿಂದ ಬಿದ್ದೆ, ಕಾಟಿಂದ ಕೆಳಗೆ ಬಿದ್ದಾಗ ಕಾಲು ಹಿಪ್ ಜಾಯಿಂಟ್ ಫ್ರ್ಯಾಕ್ಚರ್ ಹತ್ರ ಜಾಯಿಂಟ್ ಹತ್ರ ಫ್ರ್ಯಾಕ್ಚರ್ ಆಗೋದು, ರಿಸ್ಟ್ ಹತ್ರ ಫ್ರ್ಯಾಕ್ಚರ್ ಆಗೋದೆಲ್ಲ ಕೇಳಿರ್ಬೋದು. ಇದೆಲ್ಲ ಆಸ್ಟಿಯೋಪೊರೋಸಿಸ್ ಇಂದ.
1: ಈಗ ಮದ್ಯಪಾನ ಮತ್ತೆ ಧೂಮಪಾನ ಎಲ್ಲ ಮಾಡ್ತಾರೆ, ನಮ್ಮ ಒಂದು ಎಲುಬಿನ ಮೇಲೆ ಯಾವ ರೀತಿ ಅಡ್ಡ ಪರಿಣಾಮ ಬೀರುತ್ತೆ?
0: ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸಿಂಪ್ಟಮ್ಸ್ ಯಾವುದು ಇರುವುದಿಲ್ಲ. ಈಗ ಸ್ಮೋಕರ್ಸಿಗೆ ಎಲುಬಿನ ಸಂಬಂಧಪಟ್ಟಂತ ಸ್ಮೋಕರ್ಸ್ ಅಲ್ಲಿ ಆಗ್ಲಿ ಇನ್ ಆಲ್ಕೋಹಾಲಿಕ್ಸ್ ಅಲ್ಲಿ ಆಗ್ಲಿ ಸಿಂಪ್ಟಮ್ಸ್ ಏನು ಇರುವುದಿಲ್ಲ. ಬಟ್ ಪ್ರಾಬ್ಲಮ್ ಯಾವಾಗ ಅಂತ ಹೇಳಿದ್ರೆ ಬೋನ್ ಹೀಲಿಂಗಿಗೆ ತುಂಬಾ ಎಫೆಕ್ಟ್ ಆಗ್ತದೆ, ಬೋತ್ ಆಲ್ಕೋಹಾಲ್ ಆಸ್ ವೆಲ್ ಆಸ್ ಸ್ಮೋಕಿಂಗ್, ಮೋರ್ ಸೋ ಸ್ಮೋಕಿಂಗ್. ಸ್ಮೋಕಿಂಗ್ ಅಲ್ಲಿ ತುಂಬಾ ಬೋನ್ ಎಲುಬು ಫ್ರಾಕ್ಚರ್ ಆದ್ರೆ ಅದು ಹೀಲ್ ಆಗುವ ಶಕ್ತಿ ಏನುಂಟಲ್ಲ, ಯುನೈಟಿಂಗ್ ಪವರ್ ಏನಿರ್ತದಲ್ಲ ಬೋನ್ ಹೀಲ್ ಆಗುವ ಶಕ್ತಿ, ಅದು ಸಿಗ್ನಿಫಿಕೆಂಟ್ಲಿ ಕಮ್ಮಿ ಇರ್ತದೆ ಇನ್ ಸ್ಮೋಕರ್ಸ್ ಎಸ್ಪೆಷಲಿ. ಆಲ್ಕೋಹಾಲ್ ಅಲ್ಲಿಯೂ ಅಷ್ಟೇ, ಆಲ್ಕೋಹಾಲ್ ಅಲ್ಲಿಯೂ ಕಡಿಮೆ ಆಗ್ತದೆ, ಬಟ್ ಮೋರ್ ಸೋ ಇನ್ ಸ್ಮೋಕಿಂಗ್ ಬೋನ್ ಹೀಲಿಂಗ್ ಪ್ರಾಪರ್ಟೀಸ್ ತುಂಬಾ ಕಡಿಮೆ ಆಗ್ತದೆ. ಸೊ ಅದಕ್ಕೆ ಡೆಫಿನೆಟ್ಲಿ ರೆಕಮೆಂಡ್ ಸ್ಟಾಪಿಂಗ್ ಆಲ್ ಕೈಂಡ್ಸ್ ಆಫ್ ಸ್ಮೋಕಿಂಗ್, ಆಲ್ ಕೈಂಡ್ಸ್ ಆಫ್ ಸ್ಮೋಕಿಂಗ್, ಆಲ್ ಕೈಂಡ್ಸ್ ಆಫ್ ಟೊಬ್ಯಾಕೋ ಯೂಸ್, ಯಾವುದೇ ರೀತಿಯ ಹೊಗೆಸೊಪ್ಪು ಪದಾರ್ಥ ಯೂಸ್ ಮಾಡುವಂಥದ್ದು. ಬರೀ ಸ್ಮೋಕಿಂಗ್ ಮಾತ್ರ ಅಲ್ಲ, ಬೇರೆ ರೀತಿಯಲ್ಲಿ ಓರಲ್ ಚೂಯಿಂಗ್ ಟೊಬ್ಯಾಕೋ ಅಂದ್ರೆ ಜಗಿಯುವಂಥದ್ದು ತುಟಿ ಅಡಿಯಲ್ಲಿ ಇಡುವಂಥದ್ದು ಇರ್ತದೆ, ಅಥವಾ ಎಲೆ ಅಡಿಕೆಯಲ್ಲಿ ಬೆರೆಸಿ ಇದು ಮಾಡುವಂಥದ್ದೇ ಇರ್ತದೆ, ಸ್ಮೋಕ್ ಮಾಡುವಂಥದ್ದು ಇರ್ತದೆ, ಎಲ್ಲವೂ ತುಂಬಾ ಹಾನಿಕಾರಕ.
1: ಈಗ ತುಂಬಾ ಮಂದಿ ಕೂತು ಕೆಲಸ ಮಾಡ್ತಾರೆ, ದೀರ್ಘಕಾಲವಾಗಿ ಕೂತ್ಕೊಂಡೆಲ್ಲ ಮಾಡ್ತಾರೆ, ಸೊ ಅಂತವರು ಹೇಗೆ ಒಂದು ಎಲುಬಿನ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು, ಏನೆಲ್ಲ ಎಕ್ಸಸೈಸ್ ಮಾಡಬಹುದು ಅಂತ?
0: ಅನ್ಅವಾಯ್ಡಬಲ್ ಇರ್ತದೆ, ಈಗ ಮೋಸ್ಟ್ ಆಫ್ ಅಸ್ ನಾವು ಎಲ್ಲ ಡೆಸ್ಕ್ ಜಾಬ್ ಮಾಡೋರು, ಸೊ ಲಾಂಗ್ ಅವರ್ಸ್ ನಾವು ಕೂತ್ಕೊಂಡೇ ಇರ್ತೇವೆ. ಸೊ ಒಂದೇನು ಅಂತ ಹೇಳಿದ್ರೆ ನಮ್ಮ ಪಾಶ್ಚರ್ ಬಗ್ಗೆ ನಮಗೆ ತುಂಬಾ ಗಮನ ಇರಬೇಕು, ಕರೆಕ್ಟ್ ಪಾಶ್ಚರ್ ಇರುವ ಕೂತ್ಕೊಳ್ಳುವಂಥದ್ದು. ನಮ್ಮ ನ್ಯಾಚುರಲ್ ಸ್ಪೈನ್ಗೆ ಒಂದು ನ್ಯಾಚುರಲ್ ಕರ್ವೇಚರ್ ಅಂತ ಇರ್ತದೆ ಅಂತ ಹೇಳಿದ್ರೆ, ಅದರ ಒಂದು ನಾರ್ಮಲ್ ಆಗಿ ಇಟ್ಟರೆ ಅದು ಯಾವ ರೀತಿ ಫೈನಲಿ ಬರ್ತದೆ ಅದು ಮೇಂಟೈನ್ ಆಗುವ ತರ ನಾವು ಪಾಶ್ಚರ್ ಇರಬೇಕಾಗ್ತದೆ, ಎಸ್ಪೆಷಲಿ ಲೋವರ್ ಬ್ಯಾಕ್. ಸೊಂಟವನ್ನು ಬಗ್ಗಿಸದೆ ತುಂಬಾ ಹೊತ್ತು ಬಗ್ಗಿಸ್ತಾ ಇರೋದು, ಮತ್ತೆ ಕುತ್ತಿಗೆ ಸಹ ಅಷ್ಟೇ. ಇತ್ತೀಚೆಗೆ ತುಂಬಾ ನಾವು ಸ್ಕ್ರೀನ್ ಯೂಸ್ ಇಂದಾಗಿ, ಸೆಲ್ಫೋನ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಡೆಸ್ಕ್ಟಾಪ್, ಈ ಸ್ಕ್ರೀನ್ ಯೂಸ್ ತುಂಬಾ ಮಾಡೋದ್ರಿಂದಾಗಿ ಕುತ್ತಿಗೆ ಬಗ್ಗಿಸಿ ಕೆಲಸ ಮಾಡೋದು ತುಂಬಾ ನೋಡ್ತಾ ಇದ್ದೇವೆ. ಅದು ಇನ್ ಲಾಂಗ್ ಟರ್ಮ್ ನಮ್ಮ ಪ್ರಾಕ್ಟೀಸ್ ಅಲ್ಲಿ ನಾವು ಎವ್ರಿ ಡೇ ದಿನ ನೋಡ್ತಾ ಇದ್ದೇವೆ. ಯಂಗ್ ಪಾಪ್ಯುಲೇಷನ್, ಮೊದಲು ಏನು ಇಷ್ಟು ನಾವು ನೋಡ್ತಾ ಇರಲಿಲ್ಲ, ಯಂಗ್ ಪಾಪ್ಯುಲೇಷನ್ ಅಲ್ಲಿ ತುಂಬಾ ಕುತ್ತಿಗೆಯ ತೊಂದರೆಗಳು, ಡಿಜೆನರೇಟಿವ್ ಚೇಂಜಸ್ ಅಂತ ಹೇಳಿದ್ರೆ ಸವೆತಗಳು ಇನ್ ಅರ್ಲಿ ತರ್ಟೀಸ್, ಇನ್ ಲೇಟ್ ಟ್ವೆಂಟೀಸ್ ಅರ್ಲಿ ತರ್ಟೀಸ್ ಅಲ್ಲೇ ಇವಾಗ ಕುತ್ತಿಗೆ ಸವೆತಗಳು, ಕುತ್ತಿಗೆಯಿಂದ ಡಿಸ್ಕ್ ತೊಂದರೆಗಳು, ಕೈಗಳಿಗೆ ಬೆನ್ನಿಗೆ ನೋವು ಬರುವಂತದ್ದು, ಈ ತರ ಎಲ್ಲ ನೋಡ್ತಾ ಇದ್ದೇವೆ. ಸೊ ಅದು ಒಂದು. ಇನ್ನೊಂದೇನು ಅಂತ ಹೇಳಿದ್ರೆ ಮೇಕ್ ಟೈಮ್ ಫಾರ್ ಯುವರ್ ಸೆಲ್ಫ್. ಬಾಕಿ ಎಕ್ಸಸೈಸ್ ಅಂತ ಹೇಳಿದ್ರೆ ಅದಕ್ಕೋಸ್ಕರನೇ ನಾವು ಟೈಮ್ ತೆಗೆದಿಡಬೇಕು, ಮಿನಿಮಮ್ 45 minutes ಅಂತ ಹೇಳ್ತೇವೆ, 45 minutes ಟು 1 hour ಅದಕ್ಕೆ ಅಂತಲೇ ಟೈಮ್ ಡೆಡಿಕೇಟ್ ಮಾಡಿ ಎನಿ ಕೈಂಡ್ಸ್ ಆಫ್ ಎಕ್ಸಸೈಸಸ್, ಸ್ವಿಮ್ಮಿಂಗ್, ರನ್ನಿಂಗ್, ಸೈಕ್ಲಿಂಗ್, ಆಟ ಆಡೋದು, ಎನಿ ಸ್ಪೆಸಿಫಿಕ್ ಆಟ ಆಡುವಂಥದ್ದು. ಮತ್ತೊಂದೇನು ಅಂತ ಹೇಳ್ತಾನೆ ಅಂತ ಹೇಳಿದರೆ, ತುಂಬ ಜನಕ್ಕೆ ಈ ಜಿಮ್ ಅಥವಾ ವೆಯ್ಟ್ ಲಿಫ್ಟಿಂಗ್ ಬಗ್ಗೆ ತುಂಬ ಸ್ವಲ್ಪ ಜನರಲ್ ಪಬ್ಲಿಕ್ಕಿಗೆ ಕೆಲವೊಮ್ಮೆ ಸ್ವಲ್ಪ ಅದರ ಬಗ್ಗೆ ಕೆಲವರು ಏನು ಅಂತ ಹೇಳ್ತಾರೆ ಅಂತ ಹೇಳಿದರೆ, ನಾಟ್ ಎಕ್ಸಾಕ್ಟ್ಲಿ ಫೇವರಬಲ್ ಅವರು, ಆಯ್ತಾ, ಅದರಿಂದ ತೊಂದರೆಗಳು ಉಂಟು ಅಂತಾನು ತುಂಬ ಹೇಳುವವರು ಜನರಲ್ ಪಬ್ಲಿಕ್ ಅಲ್ಲಿ ನೋಡ್ತೇವೆ. ಆ ತರ ಖಂಡಿತ ಇಲ್ಲ, ಅಫ್ಕೋರ್ಸ್ ಅಲ್ಲಿಯೂ ಸಹ ನಾವು ಜಾಗ್ರತೆ ಇರಬೇಕಾಗ್ತದೆ, ನಮ್ಮ ಫಾರ್ಮ್ ಪಾಶ್ಚರ್ ಎಲ್ಲ ನೋಡ್ಕೊಳ್ಬೇಕಾಗ್ತದೆ. ಬಟ್ ವೆಯ್ಟ್ ಲಿಫ್ಟಿಂಗ್ ಅಂತ ಹೇಳಿದರೆ, ಜಿಮ್ಮಲ್ಲಿ ಏನು ನಾವು ವೆಯ್ಟ್ಸ್ ಮಾಡ್ತೇವಲ್ಲ, ಡೆಫಿನೆಟ್ಲಿ ಹೆಲ್ಪ್ಫುಲ್, ಎಸ್ಪೆಷಲಿ ಇನ್ ವಿಮೆನ್, ಹೆಂಗಸರಲ್ಲಿ. ಯಾಕಂತ ಹೇಳಿದ್ರೆ ಈ ಆಸ್ಟಿಯೋಪೊರೋಸಿಸ್ ಅಂತ ಹೇಳೋದು ಜಾಸ್ತಿ ಕಂಡು ಬರೋದೇ ಹೆಂಗಸರಲ್ಲಿ. ಸೊ ಒನ್ ಆಫ್ ದ ಮಾರ್ಕರ್ಸ್ ನಾವು ಏನು ನೋಡ್ತಾ ಇವೆಲ್ಲ, ಇಟ್ ಈಸ್ ನಮ್ಮ ಇನ್ ದ ಲೇಟರ್ ಬೋನ್ ಹೆಲ್ತ್, ಅಂದ್ರೆ ಇನ್ ಎಲ್ಡರ್ಲಿ ಬೋನ್ ಹೆಲ್ತ್, ಟೋಟಲ್ ಮಸಲ್ ಮಾಸ್. ಟೋಟಲ್ ಮಸಲ್ ಮಾಸ್ ನಮ್ಮಲ್ಲಿ ಎಷ್ಟುಂಟು, ಮಸಲ್ ಟು ಫ್ಯಾಟ್, ಈಗ ಒಂದು ಕ್ರಾಸ್ ಸೆಕ್ಷನ್ ಅಲ್ಲಿ ಮಸಲ್ ಟು ಫ್ಯಾಟ್ ರೇಷಿಯೋ ಅಂತ ಏನು ನಾವು ಹೇಳ್ತೇವೆ, ಅದು ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಇಂಡಿಕೇಟರ್ಸ್ ಫಾರ್ ಲಾಂಗ್ ಟರ್ಮ್ ಇದು ಎಲ್ಡರ್ಲಿ ಹೆಲ್ತ್. ಸೊ ಮಸಲ್ ಮಾಸ್ ಅನ್ನು ನಿಮ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಇದೇ ತರ ವೆಯ್ಟ್ ಲಿಫ್ಟಿಂಗ್ ಮಾಡೋದು ಎಸೆನ್ಷಿಯಲ್.
1: ನೀವು ಕುತ್ತಿಗೆ ಬಗ್ಗೆ ಹೇಳಿದ್ರಿ. ರೀಸೆಂಟ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆಕ್ಸೆಸ್ ಮಾಡುವಾಗ ಬಾರ್ಬರ್ ಶಾಪ್ಗಳಲ್ಲೆಲ್ಲ ಈ ಕುತ್ತಿಗೆಯನ್ನ ಇದು ಮಾಡುವಂತದ್ದೆಲ್ಲ ಇರ್ತದೆ, ಅದರ ಬಗ್ಗೆ ನೀವೇನ್ ಟಿಪ್ಸ್ ಕೊಡ್ತೀರಾ?
0: ಖಂಡಿತ ಮಾಡಬಾರ್ದು, ಖಂಡಿತ. ಯಾರಾದರೂ ನಿಮ್ಮ ಕುತ್ತಿಗೆ ಕೈ ಹಾಕ್ಲಿಕ್ಕೆ ಹೋದ್ರೆ ಮೊದಲು ಬೇಡ ಅಂತ ಹೇಳಿ, ಖಂಡಿತ ಮಾಡಿಸ್ಕೊಳ್ಬೇಡಿ. ಏನಾದರೂ ಮಸಾಜಸ್ ಅದು ಇದ್ರೆ ಆದಷ್ಟು ಮಟ್ಟಿಗೆ ಸ್ವಲ್ಪ ಆಥರೈಸ್ಡ್ ಕಡೆಯಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಕಲ್ತಿರೋರು ಗೊತ್ತಿರೋರ ಹತ್ರ ಮಾಡಿಸ್ಕೊ. ಇನ್ನೋಸೆಂಟ್ ಮಸಾಜ್ ಸ್ವಲ್ಪ ಹೆಡ್ ಮಸಾಜ್ ಕುತ್ತಿಗೆ ಶೋಲ್ಡರ್ ಮಸಾಜಸ್ ಎಲ್ಲ ಓಕೆ, ಬಟ್ ಈ ರೀತಿ ಅಂತ ನಟ್ಟಿ ತೆಗೆಯುವಂಥದ್ದು ಎಲ್ಲಿಯೇ ಯಾವುದೇ ಆಗಲಿ ಕುತ್ತಿಗೆ ಮಾತ್ರ, ಕುತ್ತಿಗೆ ಅಂತೂ ಡೆಫಿನೆಟ್ಲಿ ಮಾಡ್ಲಿಕ್ಕೆ ಕೂಡುದು. ಅದು ಒಂದೇ ಸತಿ ಕುತ್ತಿಗೆಯಲ್ಲಿ ತಿರುಗಿಸೋದು, ಅದು ನಟ್ಟಿ ತೆಗೆಯೋದು ಅಂತೆಲ್ಲ ಹೇಳ್ತಾರಲ್ಲ, ಖಂಡಿತ ಮಾಡಬಾರ್ದು. ಕೈ ಕಾಲು ಸಹ ಹಾಗೆ, ಶೋಲ್ಡರ್ ಎಲ್ಲ ತುಂಬ ಎಕ್ಸ್ಟ್ರೀಮ್ ಇದು ಮಾಡಲಿಕ್ಕೆ ಹೋಗ್ತಾರೆ ಅವರು, ಅಂತ ಡೈರ್ ಇದಿರುವುದಿಲ್ಲ, ಬಟ್ ಕುತ್ತಿಗೆ ಡೆಫಿನೆಟ್ಲಿ
1: ತುಂಬಾ ಸೆನ್ಸಿಟಿವ್ ನರಗಳು.
0: ಹೌದು ಹೌದು, ಎಲ್ಲಾ ನರಗಳು ನಮ್ಮ ಮೆದುಳಿಂದ ಕೈಕಾಲಿಗಿಂತ ಎಲ್ಲದೂ ಹಾರ್ಟಿಗೆ ನಮ್ಮ ಬೇರೆ ಆರ್ಗನ್ಸ್ಗೆ ಬರುದು ಎಲ್ಲದಕ್ಕೆ ಬರು, ಉಸಿರಾಟವನ್ನು ಕಂಟ್ರೋಲ್ ಮಾಡುವಂಥದ್ದು ಎಲ್ಲವೂ ಸ್ಪೈನಲ್ ಕಾರ್ಡ್ ಮುಖಾಂತರವೇ ಬರ್ತದೆ. ಹೆಚ್ಚಿನ ಅಂಶ ಆ ಥರ ಆಗುದಿಲ್ಲ, ಬಟ್ ದೇರ್ ಇಸ್ 1 in 1,000 ಚಾನ್ಸ್ ಆದದ್ದು ಕೆಲವು ಉಂಟು ಆ ಥರ. ಇದು ಕಂಪ್ಲೀಟ್ಲಿ ಕ್ವಾಡ್ರಿಪೇರಿಸಿಸ್ ಆದದ್ದು ಅಂದ್ರೆ ನಾಲ್ಕು ಎರಡು ಕೈ ಎರಡು ಕಾಲು ಬರದಾಗೆ ಆದಂತ ಉದಾಹರಣೆಗಳು ತುಂಬಾ ಉಂಟು.
1: ಡಾಕ್ಟರ್, ನೀವಾಗ ಆಹಾರ ಕ್ರಮದ ಬಗ್ಗೆ ಹೇಳಿದ್ರಿ, ಈಗ ಮತ್ತೆ ಈ ಪಾನೀಯಗಳು ಅಂದ್ರೆ ಜಂಕ್ ಫುಡ್ ನೊಟ್ಟಿಗೆ ಕೋಲ್ಡ್ ಡ್ರಿಂಕ್ಸ್ ಗಳನ್ನೆಲ್ಲ ಕುಡಿತಾರೆ, ತುಂಬಾ ಮಂದಿ ಹೇಳ್ತಾರೆ ಅಂದ್ರೆ ಇಂಥ ಪಾನೀಯಗಳನ್ನೆಲ್ಲ ಕುಡಿದ್ರೆ ಎಲುಬು ಸವಿಯುತ್ತೆ ಅಂತ ಒಂದು ಪಬ್ಲಿಕ್ ಮಾತೆಲ್ಲ ಇದೆ.
0: ಮೇ ಬಿ ನಾಟ್ ಡೈರೆಕ್ಟ್ಲಿ ಏನು ಸಂಬಂಧ ಏನಿಲ್ಲ, ಡೈರೆಕ್ಟ್ಲಿ ಈ ತರ ಏನು ಸಂಬಂಧ ಇಲ್ಲ, ಬಟ್ ಇಂಡೈರೆಕ್ಟ್ಲಿ ಏನ್ ಸಂಬಂಧ ಅಂತ ಹೇಳಿದ್ರೆ ಈ ಎಲ್ಲಾ ಏರಿಯೇಟೆಡ್ ಡ್ರಿಂಕ್ಸ್ ನಾವ್ ಏನ್ ಕುಡಿತೇವಲ್ಲ, ತಂಪು ಪಾನೀಯಗಳು, ಯಾವುದೇ ಕಂಪನಿದೇನೆ ಆಗಿರ್ಲಿ, ಸಿಕ್ಕಾಬಟ್ಟೆ ಸಕ್ಕರೆ ಇರ್ತದೆ ಅದರಲ್ಲಿ. ಸಿಕ್ಕಾಬಟ್ಟೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ವಾಲ್ಯೂಮ್ ಟು ವಾಲ್ಯೂಮ್ 50% ಅದರಲ್ಲಿ ಶುಗರ್ ಸೇ ಇರ್ತದೆ. ಸೊ ಅಷ್ಟು ಶುಗರ್ ನಮ್ಮ ಬಾಡಿ ಹೆಲ್ತಿಗೆ ಖಂಡಿತ ಒಳ್ಳೇದಲ್ಲ, ಇನ್ ಎನಿ ಕೇಸ್ ಜಾಯಿಂಟ್ ಹೆಲ್ತ್ ಮಸಲ್ ಹೆಲ್ತಿಗೆ ಅದು ಒಳ್ಳೇದಲ್ಲ.
1: ಡಾಕ್ಟರ್, ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮೂಳೆ ಚಿಕಿತ್ಸಾ ವಿಭಾಗ ಇದೆ, ಅದರಲ್ಲಿ ಏನೆಲ್ಲ ಜನರಿಗೆ ಫೆಸಿಲಿಟಿ ಇದೆ, ಅದರ ಬಗ್ಗೆ ಸೌಲಭ್ಯಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ?
0: ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ನಾವು ಸದ್ಯಕ್ಕೆ 4 ಜನ ಕನ್ಸಲ್ಟೆಂಟ್ಸ್ ಇದ್ದೇವೆ. ನಾವು ಒಂದು ಕಾಂಪ್ರಿಹೆನ್ಸಿವ್ ಬೋನ್ ಅಂಡ್ ಜಾಯಿಂಟ್ ಹೆಲ್ತ್ ನಾವು ಕೊಡ್ತಾ ಇದ್ದೇವೆ. ನಮಗೆ ಗೊತ್ತಿದ್ದಾಗೆ ಯಾವುದೇ ತೊಂದರೆ, ಎಲುಬು ಮತ್ತೆ ಕೀಲುಗಳಿಗೆ ಸಂಬಂಧಪಟ್ಟಂತ ಯಾವುದೇ ತೊಂದರೆ ಆದರೂ ಸಹ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೇವೆ. ಸ್ಟಾರ್ಟಿಂಗ್ ವಿತ್ ಟ್ರಾಮಾ, ಟ್ರಾಮಾ ಅಂತ ಹೇಳಿದ್ರೆ ಪೆಟ್ಟಾಗುವಂಥದ್ದು, ಯಾವುದೇ ರೀತಿಯ ಎಲುಬು ಕೀಲಿಗೆ ಎಲ್ಲಿಗೂ ಪೆಟ್ಟಾದ್ರೂ ಸಹ ನಾವು ಅದಕ್ಕೆ ಬೇಕಾಗುವಂಥ ಟ್ರೀಟ್ಮೆಂಟ್ ಮಾಡ್ತೇವೆ. ಪ್ಲಾಸ್ಟರ್ ಹಾಕಿಯ ಅಥವಾ ಕೆಲವು ಸಂದರ್ಭದಲ್ಲಿ ಆಪರೇಷನ್ ಮಾಡಿ ಅದಕ್ಕೆ ಬೇಕಾದಂಥ ಚಿಕಿತ್ಸೆ ಮಾಡ್ತೇವೆ. ಮತ್ತೆ ಸ್ಪೈನ್, ಬೆನ್ನುಹುರಿಯ ಚಿಕಿತ್ಸೆ, ಬೆನ್ನುಹುರಿಯಲ್ಲಿ ಯಾವುದೇ ರೀತಿ ತೊಂದರೆ ಆದರೂ ಸಹ ಅದು ಸಹ ಪೆಟ್ಟಾಗಿ ಬೆನ್ನುಹುರಿ ಇದು ಫ್ರ್ಯಾಕ್ಚರ್ ಆದಾಗ ಅದರದ್ದು ಟ್ರೀಟ್ಮೆಂಟ್ ಆಗಲಿ. ಡಿಸ್ಕ್ ಪ್ರೊಲ್ಯಾಪ್ಸ್ ತುಂಬಾ ಕಾಮನ್ ಇತ್ತೀಚೆಗೆ ಎಲ್ಲ ನೋಡ್ತೇವೆ. ಸೊ ಡಿಸ್ಕ್ ಪ್ರೊಲ್ಯಾಪ್ಸ್ ಸಂಬಂಧಪಟ್ಟಂತ ಕಾಯಿಲೆಗಳು ಅದು ಆಗಲಿ. ಮತ್ತೆ ಸ್ಪೋರ್ಟ್ಸ್ ಇಂಜುರಿ, ಮೊಣಕಾಲು ಯೂಶಲಿ ಶೋಲ್ಡರ್ ಮತ್ತೆ ಭುಜ ಮತ್ತು ಮೊಣಕಾಲಿನಲ್ಲಿ ಸ್ಪೋರ್ಟ್ಸ್ ಇಂಜುರೀಸ್ ಆಗ್ತದೆ, ACL ಟೇರ್ಸ್ ಅಥವಾ ಮೆನಿಸ್ಕಸ್ ಟೇರ್ಸ್ ಏನೆಲ್ಲ ಇರ್ತದೆ ಅದನ್ನೆಲ್ಲ ನಾವು ಅಂಡ್ ಆರ್ಥ್ರೋಸ್ಕೋಪಿಕಲಿ ರಿಪೇರ್ ಮಾಡ್ತೇವೆ. ಕೀ ಹೋಲ್ ಸರ್ಜರಿ ಅಂತ ಏನು ಹೇಳ್ತೇವೆ, ಕೀ ಹೋಲ್ ಸರ್ಜರಿ ಮಾಡಿ ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಗಳು, ಹಿಪ್ ಮತ್ತು ನೀ ರಿಪ್ಲೇಸ್ಮೆಂಟ್ ಸರ್ಜರಿಗಳು ಮಾಡ್ತೇವೆ ನಾವು. ಆಲ್ಮೋಸ್ಟ್ ಎಲ್ಲ ಕಾಂಪ್ರಿಹೆನ್ಸಿವ್ ಬೋನ್ ಅಂಡ್ ಜಾಯಿಂಟ್ ಕೇರ್ ನಾವು ಮಾಡ್ತೇವೆ.
1: ಕೊನೆಯಲ್ಲಿ ನಾನು ಕೇಳೋದಾದ್ರೆ, ಈಗ ಎಮರ್ಜೆನ್ಸಿ ಸಮಯದಲ್ಲಿ ಲೈಕ್ ಈಗ ಒಂದು ಆಕ್ಸಿಡೆಂಟ್ ಆದಾಗ ಅಥವಾ ಏನಾದರೂ ಬಿದ್ದು ಗಾಯ ಆದಾಗ ನಾನು ಗಮನಿಸಿದಾಗೆ ತುಂಬಾ ಮಂದಿ ನೆಗ್ಲೆಕ್ಟ್ ಮಾಡ್ತಾರೆ, ಅಂದ್ರೆ ಏನಾದರೂ ಒಂದು ಬಿದ್ದ ತಕ್ಷಣ ಕಾಲು ಅಥವಾ ಕೈ ಏನಾದರೂ ಬಾತಿಕೊಂಡಿದ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ, ನಾಳೆ ಹೋಗ್ಬೋದು ಅಥವಾ ನಾಡಿದ್ದು ಹೋಗ್ಬೋದು ಅಂತ ಮುಂದೂಡ್ತಾರೆ. ಇಂಥ ಸಂದರ್ಭದಲ್ಲಿ ಎಲುಬಿಗೆ ಸ್ವಲ್ಪ ಸಮಸ್ಯೆಗಳು ಆಗುವಂತ ಸಂಭವ ಜಾಸ್ತಿ ಇದೆ ಅಂತ ನಾನು ಗಮನಿಸಿದ್ದೇನೆ. ತಾವು ತಜ್ಞರಾಗಿ ಏನ್ ಸಲಹೆ ಕೊಡ್ತೀರಿ?
0: ಏನು ಅಂತ ಹೇಳಿದ್ರೆ, ಜನರಲಿ ನಾನು ಹೇಳ್ತಾ ಇದ್ದೇನೆ, ಇಂಜುರಿ ನೀವು ಸ್ಪೆಸಿಫಿಕ್ ಕೇಳಿದ ಸ್ಪೆಸಿಫಿಕ್ ಇಂಜುರಿ ಬಗ್ಗೆ ನಾನು ಇದು ಹೇಳ್ತೇನೆ. ಅದಕ್ಕಿಂತ ಮೊದಲು ಏನು ಹೇಳೋದು ಅಂತ ಹೇಳಿದರೆ, ನಾವೀಗ ಇತ್ತೀಚೆಗೆ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋದಾಗೆ, ರೋಡ್ಸ್ ಎಲ್ಲ ಕ್ರೌಡೆಡ್ ಆಗ್ತಾ ಹೋದಾಗೆ ಆಕ್ಸಿಡೆಂಟ್ಸ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಉಂಟು. ನಾವು ಒಂದೇನು ಅಂತ ಹೇಳಿದರೆ, ನೀವು ತುಂಬ ಸಂದರ್ಭದಲ್ಲಿ ನೋಡಿರ್ಬೋದು, ಈಗ ಆಕ್ಸಿಡೆಂಟ್ ಆಗಿ ಯಾರಾದರೂ ಬಿದ್ದಿರ್ತಾರೆ, ಅಲ್ಲಿಗೆ ಫಸ್ಟ್ ಹೋಗೋದು ಹತ್ರ ಯಾರಾದರೂ ಇದ್ದ ಜನಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಮ್ಮಿಡಿಯೇಟ್ಲಿ ಅವನನ್ನು ಎದ್ದು ಕೂರಿಸ್ಲಿಕ್ಕೆ ಇದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ವಾ, ಕೈಯಲ್ಲಿ ಕಾಲಲ್ಲಿ ಹಿಡಿದು ಎಬ್ಬಿಸೋದು ಇದು ಮಾಡ್ತಾರೆ. ಯೂಶ್ವಲಿ ಅದು ಮಾಡದೇ ಇರುವುದು ಒಳ್ಳೆಯದು. ಎಲ್ಲಿ ಇರ್ತದೆ ಅಲ್ಲಿ ಅದನ್ನು ಸರೌಂಡಿಂಗನ್ನು ಸ್ವಲ್ಪ ಸೆಕ್ಯೂರ್ ಮಾಡಿ ಹಾಗೆ ಸೇಫಾಗಿ ಆ ಕಡೆ ಆದಷ್ಟು ಕಡಿಮೆ ಮೂಮೆಂಟ್ಸ್ ಮಾಡಿ ಆ್ಯಂಬುಲೆನ್ಸ್ ಬರೋ ತನಕ ವೇಟ್ ಮಾಡೋದು ಒಳ್ಳೆಯದು. ಇದು ಅವರು ಕಾನ್ಷಿಯಸ್ ಇದ್ರು ಇಲ್ಲದ ಸಂದರ್ಭದಲ್ಲಿ ಎರಡು ಸಂದರ್ಭದಲ್ಲಿಯೂ ಅದೇ ಮಾಡೋದು ಒಳ್ಳೆಯದು. ಒಂದು ವೇಳೆ ಆ್ಯಂಬುಲೆನ್ಸ್ನ ಅಫ್ಕೋರ್ಸ್ ನಮ್ಮಲ್ಲಿ ಹಾಗೆ ಆಗೋದಿಲ್ಲ, ಯಾಕಂತೇಳಿದರೆ ಆ್ಯಂಬುಲೆನ್ಸಸ್ ಹೆಚ್ಚಿನ ಅಂಶ ನಾವು ಆಕ್ಸೆಸಿಬಲ್ ಇರುವುದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಇರುವ ವೆಹಿಕಲ್ ಹಾಕಿ ಬರ್ತದೆ. ಆ ಸಂದರ್ಭದಲ್ಲಿ ಏನು ಅಂತ ಹೇಳಿದ್ರೆ ಕೈ ಕಾಲುಗಳಿಂದ ಕತ್ತಿ ಒಂದೇನು ಅಂತ ಹೇಳಿದ್ರೆ ಕುತ್ತಿಗೆಯನ್ನೊಂದು ಕರೆಕ್ಟಾಗಿ ಪ್ರೊಟೆಕ್ಟ್ ಮಾಡಬೇಕು. ಆಯ್ತು, ಫಸ್ಟ್ ಕುತ್ತಿಗೆಯನ್ನು ತುಂಬ ಸ್ಟಡಿಯಾಗಿ ಹಿಡ್ಕೊಂಡು ಆದಷ್ಟು ಸ್ಟಡಿಯಾಗಿ ಹಿಡ್ಕೊಂಡು ಸ್ಲೋಲಿ ತಲೆಯನ್ನು ಕುತ್ತಿಗೆಯನ್ನು ಒಬ್ಬ ಸಪ್ರೇಟಾಗಿ ಒಬ್ಬ ಹಿಡ್ಕೊಂಡು ಬಾಕಿದವ್ರು ಇದೆ ಹಿಡ್ಕೊಂಡು ಸ್ಟೆಬಿಲೈಸ್ ಮಾಡಿ ಕರ್ಕೊಂಡು ಬರಬೇಕು ಇನ್ ಕೇಸ್ ಯಾರಾದರೂ ಕಾನ್ಷಿಯಸ್ ಇಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ನೀವು ಹೇಳಿದಾಗೆ ಈಗ ಪೆಟ್ಟಾದಾಗ ಡಿಲೇಡ್ ಪ್ರೆಸೆಂಟೇಷನ್ ಟು ದ ಹಾಸ್ಪಿಟಲ್ ಅಂತ ಹೇಳ್ತಾರೆ. ಬೋನ್ ಎಸ್ಪೆಷಲಿ ಫ್ರ್ಯಾಕ್ಚರ್ ಆದ ಸಂದರ್ಭದಲ್ಲಿ ಇದು ಯೂಶ್ವಲಿ ಟೈಮ್ ನಮಗೆ ಸೆನ್ಸಿಟಿವ್ ಇರ್ತದೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಟೈಮಲ್ಲಿ ಬೋನ್ ತನ್ನಷ್ಟಕ್ಕೆ ಅದು ಹೀಲ್ ಆಗಲಿಕ್ಕೆ ಶುರು ಆಗ್ತದೆ. ಅದು ಯಾವ ಇದ್ದ ರೀತಿಯಲ್ಲಿ ಯಾವ ಮುರಿದ ರೀತಿಯಲ್ಲೇ ಅದು ಹೀಲ್ ಆಗಲಿಕ್ಕೆ ಶುರು ಆಗ್ತದೆ. ವಿದಿನ್ ಅ ವೀಕ್, ಒಂದು ವಾರ, 10 ದಿವಸಗಳಲ್ಲಿ ಅದು ಹಾಗೆ ಮಾಡಲಿಕ್ಕೆ ಶುರು ಆಗ್ತದೆ. ಸೊ ಆ ಸತ್ವ ಲೇಟಾಗಿ ಬಂದದ್ರಲ್ಲಿ ನಾವು ಅದನ್ನು ಪುನಃ ಇರು ಮೊದಲಿನ ರೀತಿಯಲ್ಲಿ ಜೋಡಿಸ್ಲಿಕ್ಕೆ ಆಗುವುದಿಲ್ಲ. ಯಾಕಂತೇಳಿದ್ರೆ ಅದು ಆಲ್ರೆಡಿ ಯಾವ ರೀತಿಯಲ್ಲಿ ಮುರಿದಿರ್ತದೆ ಅದೇ ರೀತಿಯಲ್ಲಿ ಹೀಲ್ ಆಗಲಿಕ್ಕೆ ಶುರು ಆಗಿರ್ತದೆ. ಅದು ಟೈಮ್ ಸೆನ್ಸಿಟಿವ್ ಆದ್ದರಿಂದ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಬರೋದು ಒಳ್ಳೆಯದು. ಈಗಂತೂ ಹಾಸ್ಪಿಟ್ಲಿಗೆ ಬರದೇ ಇರೋದಕ್ಕೆ ಕಾರಣನೇ ಇಲ್ಲ. ಯಾಕಂತ ಹೇಳಿದರೆ ಅದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಂತೂ ಯಾವುದೇ ಮೂಲೆಯಲ್ಲಿ ಸಹ ಇದ್ದರೂ ಸಹ ಅರ್ಧ ಗಂಟೆಗಿಂತ ಜಾಸ್ತಿ ಒಂದು ಒಳ್ಳೆ ಆಸ್ಪತ್ರೆಗೆ ಇರುವಂಥ ಜಾಗ ತುಂಬ ಕಮ್ಮಿ ಇರ್ತದೆ. ಯಾವುದೇ ಕಾರ್ನರ್ ಆದರೂ ಸಹ ವಿದಿನ್ 30 ಮಿನಿಟ್ಸ್ ಅವರಿಗೆ ಒಂದು
1: ರೀಚ್
0: ಟರ್ಷರಿ ಕೇರ್ ಹಾಸ್ಪಿಟಲ್ ಸಿಗದಿದ್ದರೂ ಸಹ ಒಂದು ಅಟ್ಲೀಸ್ಟ್ ಪ್ರೈಮರಿ ಕೇರ್ ಹಾಸ್ಪಿಟಲ್ ಅಂತೂ ಖಂಡಿತ ಅರ್ಧ ಗಂಟೆ ದೂರದಲ್ಲಿ ಉಂಟು ನಮ್ಮ ಊರಲ್ಲಿ. ಅಟ್ಲೀಸ್ಟ್ ಬೇರೆ ಕಡೆ ಸ್ವಲ್ಪ ಇದೇನು ಇಲ್ಲ. ಬಟ್ ಸೊ ಹಾಗಾಗಿ ಬಂದು ಆಸ್ಪತ್ರೆಗೆ ಬಂದು ನೋಡಿಕೊಂಡು ಅಟ್ಲೀಸ್ಟ್ ಏನಾಗಿದೆ ಅಂತ ನೋಡಿ ಮತ್ತೆ ಲೇಟರ್ ಅವರು ಇದು ಅದಕ್ಕೆ ಟ್ರೀಟ್ಮೆಂಟ್ ಮಾಡುವಂಥ ಡಿಸಿಷನ್ ಅವರದೇ. ಬಟ್ ಅಟ್ಲೀಸ್ಟ್ ಡಯಾಗ್ನೋಸಿಸ್ ಮಾಡುವಂಥದ್ದು ಮಾಡಬೇಕಾಗ್ತದೆ. ಒಂದು ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ನೀವು ಹೇಳಿದಾಗೆ ಇಮಿಡಿಯೇಟ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಸಣ್ಣ ಪುಟ್ಟ ಗಾಯಗಳು ಇಮಿಡಿಯೇಟ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅದನ್ನು ಐಸ್ ಅಪ್ಲೈ ಮಾಡಬೇಕು. ಮತ್ತು ಸಾಧ್ಯ ಆದರೆ ಸ್ಪ್ಲಿಂಟ್ ಮಾಡಬೇಕು. ಸ್ಪ್ಲಿಂಟ್ ಅಂತ ಹೇಳಿದರೆ ಅದನ್ನು ಅಲ್ಲಾಡದ ಹಾಗೆ ಒಂದು ಕಾರ್ಡ್ಬೋರ್ಡ ಅಥವಾ ಒಂದು ಮರದ ಹಲಗೆ ಏನಾದರೂ ಒಂದು ಇಟ್ಟು ಅದನ್ನು ಸೆಕ್ಯೂರ್ ಮಾಡಿ ಅದು ಅಲ್ಲಾಡದ ಹಾಗೆ ನೋಡ್ಕೊಳ್ಬೇಕು. ಮತ್ತು ಐಸ್, ಯಾವುದೇ ತಂಪಾದ ಇದು ಕೋಲ್ಡ್ ಪ್ಯಾಕ್ಸ್ ಐಸ್ ಇಟ್ಬಿಡಬೇಕು.
1: ಇಷ್ಟು ಹೊತ್ತು ಈ ಮೂಳೆಯ ಆರೋಗ್ಯದ ಕುರಿತಾಗಿ ಅಗತ್ಯವಾದಂತಹ ಮಾಹಿತಿಯನ್ನು ನಮ್ಮ ಕೆಳಗರಿಗೆ ಒದಗಿಸಿದ್ರೆ ಅದಕ್ಕೆ ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು.
0: ನಮಸ್ಕಾರ. ಥ್ಯಾಂಕ್ ಯು.

0: ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
1: ಎಲ್ರಿಗೂ ನಮಸ್ತೆ, ನಾನು ನಿಮ್ ಪ್ರೀತಿಯ ಕುಮಾರೇಶ್. ಟಾಕಿಂಗ್ ಟೈಮ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ರ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದು ತರಂಗ. ಮೊನ್ನೆ ನಾನೊಂದು ಶಾಪ್ಗೆ ಹೋಗಿದ್ದೆ. ಆ ಶಾಪ್ ಅಲ್ಲಿರೋ ಅಪಾರ್ಟ್ಮೆಂಟ್ ದೊಡ್ಡದಾಗಿತ್ತು. ಆ ಅಪಾರ್ಟ್ಮೆಂಟ್ ಎಂಟ್ರಲ್ಲಿ ನನ್ನ ಒಬ್ರು ವೆಲ್ಕಮ್ ಮಾಡಿದ್ರು. ಯಾರು ಫ್ರೆಂಡಾ, ಶಾಪ್ ಓನರಾ? ಅಲ್ಲ, ವಾಚ್ಮೆನ್. ವಾಚ್ಮೆನ್ ಅಂತ ಟೋನ್ ಚೇಂಜ್ ಮಾಡಬೇಡಿ, ಯಾಕಂದ್ರೆ ಆ ವ್ಯಕ್ತಿ ದುಡ್ಡಲ್ಲಿ ಬಡವನಾಗಿರ್ಬೋದು, ಆದ್ರೆ ವ್ಯಕ್ತಿತ್ವದಲ್ಲಿ ತುಂಬಾ ಶ್ರೀಮಂತನಾಗಿದ್ರು, ಕಾಳಜಿಯನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ರು.

ಹೀಗೆ ಮಾತಾಡ್ತಾ ಮಾತಾಡ್ತಾ ಕೆಲವೊಂದು ವಿಚಾರಗಳು ಬಂತು. 12 ಗಂಟೆ ಡ್ಯೂಟಿ ಸರ್, ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಇರಬೇಕು. ಅಯ್ಯೋ, ಇಲ್ಲಿ ಕೆಲವರು ಬರ್ತಾರೆ, ಅವರನ್ನು ಸುಧಾರಿಸುವಷ್ಟರಲ್ಲಿ ಅರ್ಧ ಜೀವ ಹೋಗಿರುತ್ತೆ. ನಮ್ಮ ಹತ್ರನೇ ರ್ಯಾಶ್ ಆಗ್ತಾರೆ, ಅಲ್ಲಿ ಪಾರ್ಕ್ ಮಾಡಬೇಡಿ, ಇಲ್ಲಿ ಮಾಡಿ ಅಂತ ಹೇಳಿದ್ರು ಕೇಳಲ್ಲ. ಏನು ಮಾಡೋದು, ಬೆಳಗ್ಗಿಂದ ರಾತ್ರಿವರೆಗೆ ನಿಂತು ನಿಂತು ಕಾಲು ಸ್ಟ್ರೈಟ್ ಆಗಿರುತ್ತೆ. ಬೆಳಿಗ್ಗೆ ಹೇಳೋಕ್ಕೂ ಕಷ್ಟ ಆಗುತ್ತೆ ಸರ್, ಆದರೆ ಏನು ಮಾಡೋದು, ಕೆಲಸ ಮಾಡಲೇಬೇಕು ಅಂತ ಹೇಳ್ತಾನೆ ಇದ್ರು. ಇನ್ನವರ ಪರ್ಸ್ನಲ್ ವಿಚಾರ ಅಂತೂ ಯೋಚಿಸೋ ಹಾಗಿತ್ತು. ಇಬ್ಬರು ಮಕ್ಕಳು, ಬಾಡಿಗೆ ಮನೆಯಲ್ಲಿರೋದು, ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂತ 2 ಸಲ ಸ್ಕೂಲ್ ಕರೆದಿದ್ರಂತೆ, ಹೆಂಡತಿಗೂ ಹೆಲ್ತ್ ಪ್ರಾಬ್ಲಮ್ಮು, ರೀಸೆಂಟ್ಲಿ ಅಡ್ಮಿಟ್ ಆಗಿ ಸಿಗಾಬಡೆ ಖರ್ಚಾಗಿದ್ದಂತೆ. ಸರ್, ನಾನು ವಾಚ್ಮ್ಯಾನ್, ನನ್ನ ಮಕ್ಕಳು ನಂತರ ಕಷ್ಟಪಡಬಾರ್ದು, ಓದಿ ಒಳ್ಳೆ ಕೆಲಸ ಸಿಕ್ಕಿ ನೆಮ್ಮದಿಯಾಗಿರಬೇಕು. ನಮ್ಮನ್ನು ಮುಂದೆ ನೋಡ್ಕೊಳ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಒಟ್ಟಿನಲ್ಲಿ ಮಕ್ಕಳು ಚೆನ್ನಾಗಿದ್ರೆ ಸಾಕು ಅಂತ ಹೇಳ್ತಾ ಹೇಳ್ತಾ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಯಾವುದೇ ಬಿಲ್ಡಿಂಗ್ ಇರಲಿ, ಶಾಲೆ, ಕಾಲೇಜು, ಬ್ಯಾಂಕ್ ಎಲ್ಲವನ್ನ ಕಾವಲು ಕಾಯೋದಕ್ಕೆ ವಾಚ್ಮೆನ್ಗಳು ಇದ್ದೇ ಇರ್ತಾರೆ. ಎಲ್ಲರೂ ಮಲಗಿರಬೇಕಾದ್ರೆ ಇವರು ಮಾತ್ರ ಕತ್ತಲಲ್ಲಿ ಒಂಟಿಯಾಗಿ ಡ್ಯೂಟಿ ಮಾಡ್ತಾರೆ. ಡ್ಯೂಟಿ ಅಂತ ಹೇಳಿದಾಗ ಮಳೆ, ಬಿಸಿಲು, ಚಳಿ, ರಾತ್ರಿ, ಹಗಲು ಯಾವುದು ಲೆಕ್ಕಕ್ಕೆ ಬರಲ್ಲ. ನಾವು ಹೇಳ್ಬೋದು, ವಾಚ್ಮೆನ್ ಅಲ್ವಾ, ಏನು ಮಹಾ ಕೆಲಸ, ಬೆಳಗಿಂದ ಸಂಜೆ ತನಕ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದರೆ ಆಯ್ತಲ್ಲ. ಅಲ್ಲ, ಸಿಂಪಲ್ ಅಲ್ವಾ, ಇದು ಹೇಳೋದಕ್ಕೆ ಮಾತ್ರ. ಈಗ ಒಂದು ವಿಚಾರ ಮಾತಾಡುವ, ನಮ್ಮ ಫ್ರೆಂಡ್ಸು ಅಥವಾ ರಿಲೇಟಿವ್ ಬರ್ತೇನೆ ಅಂತ ಹೇಳಿರ್ತಾರೆ, ನಾವು ಅವ್ರಿಗೋಸ್ಕರ ಕಾಯ್ತಾ ಇರ್ತೇವೆ, 1/2 ಗಂಟೆ ಆದರೂ ಬಂದಿರಲ್ಲ. ಆಗ ನಾವೇನು ಮಾಡ್ತೀವಿ, ಕಾಲ್ ಮಾಡಿ ಎಲ್ಲಿದ್ದೀರಿ ಎಲ್ಲಿದ್ದೀರಿ ಅಂತ ಕೇಳ್ತಾ ಇರ್ತೀವಿ ಅಲ್ವಾ. ಕಡೆಗೆ 1 ಅವರ್ ಬಿಟ್ಟು ಬಂದಾಗ, ಯಾಕಿಷ್ಟು ಲೇಟು, 1 ಗಂಟೆಯಿಂದ ಕಾದು ಕಾದು ಸಾಕಾಗೋಯ್ತು, ಯಾವುದಾದ್ರೂ ಆಗ್ಬೋದಪ್ಪ ಈ ವೆಯ್ಟ್ ಮಾಡೋದು ಅಂತ ಹೇಳಿದ್ರೆ ನನ್ನ ಕೈಲಿ ಆಗಲ್ಲ ಅಂತ ಒಂದು ಡೈಲಾಗನ್ನು ಹೊಡಿತೀವಿ. ಅಂದರೆ 1 ಗಂಟೆ ನಮಗೆ ಸುಮ್ಮನೆ ಕೂರೋಕ್ಕಾಗಲ್ಲ. ಹಾಗಿರುವಾಗ ಪ್ರತಿದಿನ 12 ಗಂಟೆ ಕೂತ್ಕೊಂಡು ನಿಂತ್ಕೊಂಡು ಅಬ್ಸರ್ವೇಷನ್ ಮಾಡ್ತಾ ಇರೋ ವಾಚ್ಮೆನ್ಗಳ ಮೆಂಟಾಲಿಟಿ ಹೇಗಿರ್ಬೋದು ಅಲ್ವಾ. ಪ್ರಾಕ್ಟಿಕಲಿ ನಾವು ಯಾವುದಾದ್ರೂ ಒಂದು ಇಂಟ್ರೆಸ್ಟಿಂಗ್ ಅಥವಾ ಟೀಮ್ ವರ್ಕ್ ಆ್ಯಕ್ಟಿವಿಟಿಯಲ್ಲಿದ್ದರೆ ಟೈಮ್ ಹೋದದ್ದು ಗೊತ್ತಾಗಲ್ಲ. ಆದರೆ ಇದು ಯಾವುದೂ ಇಲ್ಲದೆ ಬರೀ ಕಾವಲು ಕಾಯ್ತೋ ಕೂರೋ ಟೈಮ್ ಇದೆಯಲ್ಲ, ಮಾನಸಿಕವಾಗಿ ತುಂಬ ಕಿರಿಕಿರಿಯಿಂದ ಕೂಡಿರುತ್ತೆ.

ಅಪಾರ್ಟ್ಮೆಂಟಿಗೆ ಬರೋ ಎಲ್ಲರ ಡೇಟಾನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಯಾರೆಲ್ಲ ಬಂದಿದ್ರು, ಎಷ್ಟು ಗಂಟೆ ಬಂದರು, ಎಷ್ಟು ಗಂಟೆ ಹೋದರು, ಅವರ ಕಾಂಟ್ಯಾಕ್ಟು, ಎಡ್ರೆಸ್ಸು ಎಲ್ಲವನ್ನು ನೀಟಾಗಿ ರಿಜಿಸ್ಟರ್ ಬುಕ್ಕಲ್ಲಿ ಎಂಟ್ರಿ ಮಾಡಬೇಕು. ಯಾಕಂದರೆ ಕೆಲವೊಮ್ಮೆ ಎನ್ಕ್ವೈರಿ ಅಂತ ಬಂದಾಗ ಫಸ್ಟ್ ನೋಡೋದೇ ವಾಚ್ಮ್ಯಾನ್ ಹತ್ರ ಇರೋ ರಿಜಿಸ್ಟರ್ ಬುಕ್ಕನ್ನು. ಇನ್ನು ವಾಚ್ಮ್ಯಾನ್ಗಳ ಡ್ಯೂಟಿಯಲ್ಲಿ ಹೆವಿ ರಿಸ್ಕ್ ಯಾವುದಂತ ಹೇಳಿದ್ರೆ, ಈಗ ಒಂದು ಅಪಾರ್ಟ್ಮೆಂಟಿಗೆ ಕಳ್ಳರು ಕ್ರಿಮಿನಲ್ಸ್ ಬಂದರೆ ಫಸ್ಟ್ ಟಾರ್ಗೆಟ್ ಮಾಡೋದೇ ವಾಚ್ಮ್ಯಾನ್ಗಳನ್ನು. ಏನೂ ತಪ್ಪಿಲ್ಲದಿದ್ದರೂ ಕೆಲವೊಮ್ಮೆ ಕ್ರಿಮಿನಲ್ಸ್ಗಳ ಕೈಗೆ ಸಿಕ್ಕಿಬಿಡ್ತಾರೆ. ಜೀವದ ಹಂಗು ತೊರೆದು ಡ್ಯೂಟಿ ಮಾಡುವ ಅನಿವಾರ್ಯತೆ ವಾಚ್ಮ್ಯಾನ್ಗಳಲ್ಲಿರುತ್ತೆ.

ಮಾಸ್ಟ್ ಮೆನ್ಗಳನ್ನು ಕೇವಲವಾಗಿ ನೋಡೋ ಮುಂಚೆ ಒಂದು ಅರ್ಥ ಮಾಡ್ಕೊಳ್ಬೇಕು, ಆ ವ್ಯಕ್ತಿಗಳು ಇಲ್ಲ ಅಂತ ಹೇಳಿದ್ರೆ ಒಂದು ಅಪಾರ್ಟ್ಮೆಂಟು, ಮಾಲ್ಗಳು, ಹಾಸ್ಟೆಲ್ಗಳು, ಬ್ಯಾಂಕ್ಗಳು, ಹಾಸ್ಪಿಟಲ್ಗಳು ಸೇಫ್ ಆಗಿರುತ್ತೆ ಅಂತ ಏನು ಗ್ಯಾರಂಟಿ? ಕಾವಲು ಕೆಲಸ ಮಾಡ್ತಾ ಇರ್ತಾರೆ, ಎಲ್ಲವನ್ನು ಕೇಳಿಸ್ಕೊಂಡು ಮನಸ್ಸಲ್ಲಿಟ್ಕೊಳ್ಳದೆ ನಗ್ತಾ ಇರ್ತಾರೆ. ಎಷ್ಟು ಜನ ಬಂದರೂ ಎಲ್ಲರ ಜೊತೆನೂ ಬಹಳ ಗೌರವದಿಂದ, ಪ್ರೀತಿಯಿಂದ ಮಾತಾಡಿಸ್ತಾ ಇರ್ತಾರೆ. ಕೈಯಲ್ಲಿರೋ ವಾಚ್ ಸಮಯ ಹೇಳುತ್ತೆ, ವಾಚ್ಮ್ಯಾನ್ಗಳ ಕೈಯಲ್ಲಿರೋ ಸಮಯನೇ ಕಾವಲು ಕಾಯ್ತಾ ಇರುತ್ತೆ.

0: ಇದಾಗಿತ್ತು ಈ ವಾರದ ಟಾಕಿಂಗ್ ಟೈಮ್. ಮುಂದಿನ ವಾರ ಇನ್ನೊಂದು ಟಾಪಿಕ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM.Suryaghar.gov.in.
2: ಮಾತಿರಗ್ಲಾ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾಗಡಂದು ಪ್ರಾರ್ಥಿಸ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM.Suryaghar ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM.Suryaghar.gov.in.
3: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಡವ. ತುಂತುರು ಮಳೆಹನಿಗಳು ಧರೆಗೆ ಇಳಿದು ಭೂಮಿಯ ಮುಖವ ಚುಂಬಿಸುವ ಸಮಯ, ಒಣಗಿದ ಇಳೆಯು ಹಸಿರನುಟ್ಟು ತಂಪೆರಗಿ ಕಂಗೊಳಿಸುವ ಸಮಯ, ಆಕಾಶದ ಮಡಿಲಿನಿಂದ ಮುತ್ತಿನ ಹನಿಗಳು ಸರಸರಣಿ ಭೂವಿಗೆ ಬೀಳುತ್ತಿರುವಾಗ, ಮನೆಯ ಒಂದು ಮೂಳೆಯಲ್ಲಿ ಬೆಚ್ಚಗೆ ಕುಳಿತು ಮನಸ್ಸು ಎಲ್ಲೋ ತೇಳುತ್ತಿರುವಾಗ, ರೇಡಿಯೋ ನಿನಾದ ಇಂಪಾದ ಸವಿಗಾನ ಚಿತ್ರಗೀತೆಗಳು ಕಿವಿಗೆ ಮುದ ನೀಡುವ ಸಮಯ, ಹೊರಗೆ ತನ್ನಣೆ ಗಾಳಿ ಬೀಸುತ್ತಿದೆ, ಅಡುಗೆ ಮನೆಯ ಗಮಗಮ ತಿಂಡಿಯ ಕಂಪು ಬರುತ್ತಿರಲು ಕೈಯರೊಂದು ಕಪ್ ಕಾಫಿ ಹಿಡಿದು ಕಿಟಕಿಯ ಪಕ್ಕ ಕೂತು ಹಾಡು ಕೇಳು ಮಜಾನೇ ಬೇರೆ ಅಲ್ವಾ? ಹಾಗಾದ್ರೆ ಮತ್ತೆ ತಡ, ಈ ಸುಂದರ ಸಮಯಕ್ಕೆ ಸವಿಯನ್ನು ನೀಡಲು ಬರುತ್ತಿದೆ ನಮ್ಮ ಇಂದಿನ ಮೊದಲ ಹಾಡು. ಅಮೃತಧಾರೆ ಚಿತ್ರದ ಹರೀಶ್ ರಾಘವೇಂದ್ರ ಮತ್ತು ಸುಪ್ರಿಯಾ ಅಚ್ಚಾರ್ ಅವರ ಧ್ವನಿಯಲ್ಲಿ ಮೂಡಿಬಂದ, ನಗತ್ತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಈ ಹಾಡು ಇದೀಗ ನಿಮಗಾಗಿ.

ಅಮೃತಧಾರಿಯ ಹಣಿಗಳ ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮಮಯವಾಗಿದೆ ಅಲ್ವಾ? ಹೊರಗೆ ಹಣಿಗಳ ಸಿಂಚನ ಜೋರಾಗ್ತಾ ಇದ್ದ ಹಾಗೆ ಇತ್ತ ಎದೆಯ ಒಳಗು ಪ್ರೀತಿಯ ನೆನಪುಗಳ ಮಳೆ ಶುರುವಾಗ್ತಿದೆ. ಮೆಲೋಡಿ ಕಿಂಗ್ ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಧ್ವನಿಗೆ ಕರಗದ ಮನಸ್ಸುಗಳೇ ಇಲ್ಲ. ಡಾಕ್ಟರ್ ಉಮೇಶ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಚಕ್ರವರ್ತಿ ಸಿನಿಮಾದ ಈ ಎವರ್ಗ್ರೀನ್ ರೊಮ್ಯಾಂಟಿಕ್ ಸಾಂಗ್ ಇದೀಗ ನಿಮಗಾಗಿ.

ಬ್ಯಾಕ್ ಟು ಬ್ಯಾಕ್ ಮಳೆಯ ಹಾಡುಗಳ ಸರಣಿ ಸಾಕ್ತಾನೇ ಇದೆ. ಮೊದಲ ಮಳೆ ಅಂದ ತಕ್ಷಣ ಎಲ್ಲರ ಮನದಲ್ಲೂ ಏನೋ ಒಂಥರ ಹೊಸ ಖುಷಿ, ಆ ಮಣ್ಣಿನ ಸುವಾಸನೆ ತರೋ ನೆನಪುಗಳೇ ಹಸಿರು. ನಮ್ಮ ಲೈಫ್ನ ಮೊದಲ ಪ್ರೀತಿ ಕೂಡ ಮೊದಲ ಮಳೆ ತರಾನೇ ಅಲ್ವಾ? ಯಾವತ್ತೂ ಮರೆಯೋಕೆ ಆಗಲ್ಲ. ಕವಿರಾಜ್ ಅವರ ಅದ್ಭುತ ಸಾಹಿತ್ಯದಲ್ಲಿ ಸೋನು ನಿಗಮ್ ಮತ್ತು ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಮೈನ ಚಿತ್ರದ ಮೆಗಾ ಹಿಟ್ ಮೆಲೋಡಿ ಇದೀಗ ನಿಮಗಾಗಿ. ಈ ಹಾಡು ಕೇಳಿ ಆ ಕಳೆದ ನೆನಪುಗಳನ್ನು ಮತ್ತೆ

ಮೊದಲ ಮಳೆಯ ಸವಿಯನ್ನು ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮ ಲೋಕದಲ್ಲಿ ತೇಲಾಡ್ತಾ ಇದೆ. ಮಳೆ ಬರ್ತಾ ಇರುವಾಗ ಪ್ರೀತಿ ಪಾತ್ರರ ಜೊತೆ ಏನೂ ಮಾತನಾಡದೆ ಸುಮ್ಮನೆ ಹಾಗೆ ಕುಳಿತುಕೊಳ್ಳೋದ್ರಲ್ಲೂ ಒಂಥರ ಖುಷಿ ಇದೆ ಅಲ್ವಾ? ಕಣ್ಣಲ್ಲಿ ನೂರು ಮಾತು ಆಡು ಇಂತಹ ಒಂದು ಮಧುರ ಕ್ಷಣಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತರಹ ಒಪ್ಪುತ್ತೆ ಈ ಹಾಡು. ಕವಿರಾಜ್ ಅವರ ಸಾಹಿತ್ಯ, ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಸುಮಧುರ ಧ್ವನಿಯಲ್ಲಿ ಮೂಡಿಬಂದ ಅಮರ್ ಚಿತ್ರದ ಈ ಹಾಡನ್ನು ಕೇಳಿ ಆನಂದಿಸಿ.

ಭಾರತದಾರಿಯಿಂದ ಶುರುವಾದ ಮೊದಲ ಮಳೆಯಲ್ಲಿ ನೆನೆದು ಸುಮ್ಮನೆ ಹಾಗೆ ಪ್ರೀತಿಯ ಲೋಕದಲ್ಲಿ ತೇಲಾಡುತ್ತಾ ಬಂದ ನಮ್ಮ ಇವತ್ತಿನ ಮಳೆಗಾಲದ ಸ್ಪೆಷಲ್ ಸಿನಿಗೀತೆಗಳ ಜರ್ನಿ ಈಗ ಕೊನೆಯ ಘಟ್ಟಕ್ಕೆ ಬಂದಿದೆ. ಕಾರ್ಯಕ್ರಮದ ಕೊನೆಯ ಹಾಡು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಪ್ರಶಾಂತಗೊಳಿಸುವಂತಹ ಒಂದು ಅದ್ಭುತ ಗೀತೆ. ಗಂಧರ್ವ ಅವರ ಸಾಹಿತ್ಯದಲ್ಲಿ ನಮ್ಮೆಲ್ಲರ ನೆಚ್ಚಿನ ಗಾನಗಂಧರ್ವ ಡಾಕ್ಟರ್ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಕಾಲ್ಗೆಜ್ಜೆ ಸಿನಿಮಾದ ಈ ಸಾರ್ವಕಾಲಿಕ ಮಧುರ ಗೀತೆಯನ್ನು ಕೇಳಿ ಆನಂದಿಸಿ.

0: ಸ್ವರಗಳ ಬಡಿತದಲ್ಲೂ ಸ್ವರಗಳ ಜೊತೆಯಲ್ಲಿ ಸರಸವಿದೆ.
1: ಹೊರಗೆ ಇನ್ನು ಮಳೆ ಬರ್ತಾನೇ ಇದೆ, ವಾತಾವರಣ ಕೂಲ್ ಆಗಿದೆ. ನೀವೆಲ್ಲರೂ ಮನೆಯಲ್ಲಿ ಬೆಚ್ಚಗೆ ಕುಳಿತು ಬಿಸಿ ಬಿಸಿ ತಿಂಡಿ ತಿನ್ನುತ್ತಾ ಕಾಫಿ ಕುಡಿಯುತ್ತಾ ಮಳೆಗಾಲದ ಪ್ರಯಾಣವನ್ನು ಎಂಜಾಯ್ ಮಾಡಿ. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಳವ. ಸದಾ ನಗುತ್ತಿರಿ, ಎಲ್ಲರಿಗೂ ಸಂತೋಷ ಹರಡುತ್ತಿರಿ. ಮತ್ತೆ ಇನ್ನೊಂದು ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ, ಅಲ್ಲಿಯವರೆಗೆ ಕೇಳ್ತಾ ಇರಿ. ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.
2: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ
3: ಮಾತರಗ್ಲ. ನಮಸ್ಕಾರ ಯಾನ್, ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ.
4: ಯಾನ್ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ.
5: ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ, ಧರ್ಮಸ್ಥಳ.
4: ಕಿರಣ್ ದಿಪ್ಪುಲಿ, ರೇಡಿಯೋ ನಿನಾದ 90.4 FM.
6: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.gov.in.
4: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಪ್ರೀತಿಯ ಆಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೇ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮತ್ತೊಮ್ಮೆ ವೆಲ್ಕಮ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವ್ ಯಾವ್ದೇ ಜ್ವರ ಆಗಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈ ಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತಾ ಶಿಶಿಲಾ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡ್ ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 ಎಫ್ ಎಂ. ನಾನ್ ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರ್ದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದ್ದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM Suryaghar.gov.in.
0: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳೋಣ. ಈ ಗೀತೆಗಳಿಗೆ ಸಂಗೀತ ಸಂಯೋಜನೆ ದೇವಾವರದು, ಸಾಹಿತ್ಯ ಕೆ ಕಲ್ಯಾಣ್. ಮೊದಲ ಗೀತೆ KS ಚಿತ್ರ ಅವರ ಧ್ವನಿಯಲ್ಲಿ.

0: ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಹಾಡಿನ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.
1: ಕಣ್ಣಿನ ನೋಟಗಳು, ಕೋಲ್ಮಿಂಚಿನ ಬಾಣಗಳು,

ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ.

ಬೆಳ್ಳಿ ಕಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ.

0: ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
2: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ.
1: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
3: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
4: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
0: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನ ಖಂಡಿತ ಇಲ್ಲ. ಅಪ್ಪ ಹೇಳಿಯಪ್ಪ, 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್ ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI
1: ಯಾವ್ದ್ರಲ್ಲಾದ್ರೂ. ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದ್ಲೂ ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿರಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಬುಡ್ಡಿ, ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ಯಾ?
1: ಮಾಮಾ, ನೋ ಶೇರಿಂಗ್.
0: ಏನಾದರೂ ಸ್ಪೆಷಲ್? ಹಾ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಕೆವೈಸಿಗಾಗಿ. ಹತ್ತು ನಿಮಿಷ ಕೊಡಿ.
1: ಯಾರು?
0: ಬ್ಯಾಂಕ್ ಕೆವೈಸಿ ಅಪ್ಡೇಟ್ಗಾಗಿ ಅಕೌಂಟ್ ನಂಬರ್, ಪಿನ್ ಹಾಗೂ ಓಟಿಪಿ ಕೇಳಿದ್ರು.
1: ನೀವು ಕೊಟ್ಬಿಟ್ರ? ನಮ್ಮ ಪರ್ಸನಲ್ ವಿಷಯಗಳನ್ನು ಯಾರಿಗೂ ಶೇರ್ ಮಾಡದೇ ಇದ್ದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಯಾಕೆ ಶೇರ್ ಮಾಡ್ಲಿ?
0: ಸ್ಮಾರ್ಟ್ ಗರ್ಲ್.
1: ನೆನ್ಪಿರ್ಲಿ ಮಾಮಾ, ಡಿಜಿಟಲ್ ವಹಿವಾಟುಗಳಿಗಾಗಿ ಯಾರಿಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನು ನೀಡಬೇಡಿ. ಓಟಿಪಿ ಮತ್ತು ಪಿನ್ ನಂಬರ್ ಯಾವತ್ತೂ ಕೊಡಬೇಡಿ. ಯಾವತ್ತೂ ಭರವಸೆಯ ನೆಟ್ವರ್ಕ್ ಅನ್ನೇ ಉಪಯೋಗಿಸಿ.
2: RBI ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಡ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇವತ್ತು ಊಟಕ್ಕೇನ್ ಮಾಡಿದೀಯಾ?
5: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
4: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
5: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
4: ಓ,
6: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
7: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
8: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ, ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ ಅಲ್ವಾ ಸಿಸ್ಟರ್?
9: ಹಾ, ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
8: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು,
10: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
11: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ, ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
12: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
9: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
8: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
10: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
11: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
12: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: ಇದು ಸಂಗೀತದ ನಾದ. ಇದು ಪ್ರೇಮದ ನಾದ.
1: ನಾದ ನಾದ ಪ್ರೇಮದ ನಾದ.
0: ಇದು ಜನಸಮುದಾಯದ ನಾದ.
2: ನಾದಮಯ ಏ ಲೋಕವೆಲ್ಲ ನಾದಮಯ.
0: ಇದು ನಿಮ್ಮದೇ ರೇಡಿಯೋ, ನಿಮ್ಮದೇ ಧ್ವನಿ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಇದು ಸಂಗೀತದ ನಾದ. ಇದು ಪ್ರೇಮದ ನಾದ.
1: ನಾದ ನಾದ ಪ್ರೇಮದ ನಾದ.
0: ಇದು ಜನಸಮುದಾಯದ ನಾದ.
2: ನಾದಮಯ ಏ ಲೋಕವೆಲ್ಲ ನಾದಮಯ.
0: ಇದು ನಿಮ್ಮದೇ ರೇಡಿಯೋ, ನಿಮ್ಮದೇ ಧ್ವನಿ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣ.
1: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ನೀವು ಕೇಳ್ತಾ ಇರೋದು ಉಜಿರೆ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸ್ವಾಯತ್ತ

0: ಉಜ್ರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
2: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ನಮಸ್ಕಾರ, ಯಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೆರೀದ್ ಬಾರಿ ಸಂತೋಷ ಅಂಡ್ ಅವು ಜನಕ್ಲಿಕ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸ ಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.
1: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಳವ.

ಚಿತ್ರಗೀತೆಗಳು ಕಿವಿಗೆ ಮುದ ನೀಡುವ ಸಮಯ. ಹೊರಗೆ ತಣ್ಣನೆ ಗಾಳಿ ಬೀಸುತ್ತಿದೆ. ಅಡುಗೆ ಮನೆಯ ಗಮಗಮ ತಿಂಡಿಯ ಕಂಪು ಬರುತ್ತಿರಲು ಕೈಯರೊಂದು ಕಪ್ ಕಾಫಿ ಹಿಡಿದು ಕಿಟಕಿಯ ಪಕ್ಕ ಕೂತು ಹಾಡು ಕೇಳು ಮಜಾನೇ ಬೇರೆ ಅಲ್ವಾ? ಹಾಗಾದ್ರೆ ಮತ್ತೆ ಯಾಕೆ ತಡ? ಈ ಸುಂದರ ಸಮಯಕ್ಕೆ ಸವಿಯನ್ನು ನೀಡಲು ಬರುತ್ತಿದೆ ನಮ್ಮ ಇಂದಿನ ಮೊದಲ ಹಾಡು. ಅಮೃತಧಾರೆ ಚಿತ್ರದ ಹರೀಶ್ ರಾಘವೇಂದ್ರ ಮತ್ತು ಸುಪ್ರಿಯಾ ಅಚ್ಚಾರ್ ಅವರ ಧ್ವನಿಯಲ್ಲಿ ಮೂಡಿಬಂದ, ನಗತ್ತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಈ ಹಾಡು ಇದೀಗ ನಿಮಗಾಗಿ.

ಅಮೃತಧಾರಿಯ ಹಣಿಗಳ ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮಮಯವಾಗಿದೆ ಅಲ್ವಾ? ಹೊರಗೆ ಹಣಿಗಳ ಸಿಂಚನ ಜೋರಾಗ್ತಾ ಇದ್ದ ಹಾಗೆ ಇತ್ತ ಎದೆಯ ಒಳಗು ಪ್ರೀತಿಯ ನೆನಪುಗಳ ಮಳೆ ಶುರುವಾಗ್ತಿದೆ. ಮೆಲೋಡಿ ಕಿಂಗ್ ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಧ್ವನಿಗೆ ಕರಗದ ಮನಸ್ಸುಗಳೇ ಇಲ್ಲ. ಡಾಕ್ಟರ್ ಉಮೇಶ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಚಕ್ರವರ್ತಿ ಸಿನಿಮಾದ ಈ ಎವರ್ಗ್ರೀನ್ ರೊಮ್ಯಾಂಟಿಕ್ ಸಾಂಗ್ ಇದೀಗ ನಿಮಗಾಗಿ

ಟು ಬ್ಯಾಕ್ ಮಳೆಯ ಹಾಡುಗಳ ಸರಣಿ ಸಾಕ್ತಾನೇ ಇದೆ. ಮೊದಲ ಮಳೆ ಅಂದ ತಕ್ಷಣ ಎಲ್ಲರ ಮನದಲ್ಲೂ ಏನೋ ಒಂಥರ ಹೊಸ ಖುಷಿ, ಆ ಮಣ್ಣಿನ ಸುವಾಸನೆ ತರೋ ನೆನಪುಗಳೇ ಹೆಸರು. ನಮ್ಮ ಲೈಫ್ನ ಮೊದಲ ಪ್ರೀತಿ ಕೂಡ ಮೊದಲ ಮಳೆ ತರಾನೇ ಅಲ್ವಾ? ಯಾವತ್ತೂ ಮರೆಯೋಕೆ ಆಗಲ್ಲ. ಕವಿರಾಜ್ ಅವರ ಅದ್ಭುತ ಸಾಹಿತ್ಯದಲ್ಲಿ ಸೋನು ನಿಗಮ್ ಮತ್ತು ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಮೈನ ಚಿತ್ರದ ಮೆಗಾ ಹಿಟ್ ಮೆಲೋಡಿ ಇದೀಗ ನಿಮಗಾಗಿ. ಈ ಹಾಡು ಕೇಳಿ ಆ ಕಳೆದ ನೆನಪುಗಳನ್ನು ಮತ್ತೆ

ಮೊದಲ ಮಳೆಯ ಸವಿಯನ್ನು ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮ ಲೋಕದಲ್ಲಿ ತೇಲಾಡ್ತಾ ಇದೆ. ಮಳೆ ಬರ್ತಾ ಇರುವಾಗ ಪ್ರೀತಿ ಪಾತ್ರರ ಜೊತೆ ಏನು ಮಾತನಾಡದೆ ಸುಮ್ಮನೆ ಹಾಗೆ ಕುಳಿತುಕೊಳ್ಳೋದ್ರಲ್ಲೂ ಒಂಥರ ಖುಷಿ ಇದೆ ಅಲ್ವಾ? ಕಣ್ಣಲ್ಲಿ ನೂರು ಮಾತು ಹಾಡು ಇಂತಹ ಒಂದು ಮಧುರ ಕ್ಷಣಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತರಹ ಒಪ್ಪುತ್ತೆ ಈ ಹಾಡು. ಕವಿರಾಜ್ ಅವರ ಸಾಹಿತ್ಯ, ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಸುಮಧುರ ಧ್ವನಿಯಲ್ಲಿ ಮೂಡಿಬಂದ ಅಮರ್ ಚಿತ್ರದ ಈ ಹಾಡನ್ನು ಕೇಳಿ ಆನಂದಿಸಿ.

ನಿವೃತ್ತದಾರಿಯಿಂದ ಶುರುವಾದ ಮೊದಲ ಮಳೆಯಲ್ಲಿ ನೆನೆದು ಸುಮ್ಮನೆ ಹಾಗೆ ಪ್ರೀತಿಯ ಲೋಕದಲ್ಲಿ ತೇಲಾಡುತ್ತಾ ಬಂದ ನಮ್ಮ ಇವತ್ತಿನ ಮಳೆಗಾಲದ ಸ್ಪೆಷಲ್ ಸಿನಿಗೀತೆಗಳ ಜರ್ನಿ ಈಗ ಕೊನೆಯ ಘಟ್ಟಕ್ಕೆ ಬಂದಿದೆ. ಕಾರ್ಯಕ್ರಮದ ಕೊನೆಯ ಹಾಡು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಪ್ರಶಾಂತಗೊಳಿಸುವಂತಹ ಒಂದು ಅದ್ಭುತ ಗೀತೆ. ಗಂಧರ್ವ ಅವರ ಸಾಹಿತ್ಯದಲ್ಲಿ ನಮ್ಮೆಲ್ಲರ ನೆಚ್ಚಿನ ಗಾನಗಂಧರ್ವ ಡಾಕ್ಟರ್ ಎಸ್ವಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಕಾಲ್ಗೆಜ್ಜೆ ಸಿನಿಮಾದ ಈ ಸಾರ್ವಕಾಲಿಕ ಮಧುರ ಗೀತೆಯನ್ನು ಕೇಳಿ ಆನಂದಿಸಿ.

ಹೊರಗೆ ಇನ್ನು ಮಳೆ ಬರ್ತಾನೇ ಇದೆ. ವಾತಾವರಣ ಕೂಲ್ ಆಗಿದೆ. ನೀವೆಲ್ಲರೂ ಮನೆಯಲ್ಲಿ ಬೆಚ್ಚಗೆ ಕುಳಿತು ಬಿಸಿ ಬಿಸಿ ತಿಂಡಿ ತಿನ್ನುತ್ತಾ ಕಾಫಿ ಕುಡಿಯುತ್ತಾ ಮಳೆಗಾಲದ ಪ್ರಯಾಣವನ್ನು ಎಂಜಾಯ್ ಮಾಡಿ. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡವ. ಸದಾ ನಗುತ್ತಿರಿ, ಎಲ್ಲರಿಗೂ ಸಂತೋಷ.

ಮತ್ತೆ ಇನ್ನೊಂದು ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ನಾನಿವತ್ತು ಖುಷಿ ಖಜಾನೆ ಪ್ರೋಗ್ರಾಮ್ ಅಲ್ಲಿ ಮೊಬೈಲ್ ನಮ್ಮ ಫ್ರೆಂಡ್ ಎನಿಮಿನಾ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ನಮ್ಮೆಲ್ಲರ ಜೊತೆನು ಒಂದು ಜೀವ ಇಲ್ದಿರೋ ವಸ್ತು ನಮ್ಮ ಜೀವನದಲ್ಲಿ ಒಬ್ಬ ಜೀವ ಇರೋ ವ್ಯಕ್ತಿಗಿಂತ ಹೆಚ್ಚು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದೇ ನಮ್ ಕೈಯಲ್ಲಿರೋ ಮೊಬೈಲ್. ಆದ್ರೆ ಯಾರಾದ್ರೂ ಯಾವತ್ತಾದ್ರೂ ಮೊಬೈಲ್ ಕೆಟ್ಟದಾ ಒಳ್ಳೇದಾ ಅಂತ ಕೇಳಿದ್ರೆ ಮೆಜಾರಿಟಿ ಮೊಬೈಲ್ ಕೆಟ್ಟದು ಅಂತಾನೆ ಹೇಳ್ತಾರೆ. ಮೊಬೈಲ್ ನೋಡಿದ್ರೆ ಹಾಳಾಗ್ತಾರೆ ಅಂತಾರೆ. ಎಲ್ರ ಮನಸ್ಸಲ್ಲೂ ಇರೋದು ಅದೇ. ಆದ್ರೆ ಯಾಕೆ ಹಾಗಂತಾರೆ ಅಂತ ಗೊತ್ತಿಲ್ಲ. ಎಲ್ರಿಗೂ ಮೊಬೈಲ್ ಬೇಕು, ಆದ್ರೆ ಅದನ್ನ ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ. ಮೊಬೈಲ್ ಕೂಡ ನಮ್ಮ ಫ್ರೆಂಡೇ, ಆದ್ರೆ ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ. ಹಾಗಾದ್ರೆ ಮೊಬೈಲ್ ಅಲ್ಲಿ ಅಂತದ್ದೇನಿದೆ, ಅದು ಹೇಗೆ ನಮ್ಮ ಫ್ರೆಂಡ್ ಆಗುತ್ತೆ, ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಿಮ್ ಜೊತೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಆಗ್ಲೇ ನಾವು ಮೊಬೈಲ್ ಫೋನ್ ನಮ್ಮ ಫ್ರೆಂಡ್ ಅಂತ ಅಂದೆ, ಹೇಗೆ ಅಂತ ಈಗ ಹೇಳ್ತೀನಿ ಕೇಳಿ. ಈಗ ಎಲ್ರೂ ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ರೆ ಮಕ್ಕಳು ಹಾಳಾಗ್ತಾರೆ, ಮಕ್ಕಳಿಗೆ ಫೋನ್ ಹುಚ್ಚು ಹಿಡಿಯುತ್ತೆ ಅಂತಾರೆ. ಅದೇ ಡುಲಿಂಗೋ ಆಪ್, ಖಾನ್ ಅಕಾಡೆಮಿ ಆಪ್, ಫೋಟೋ ಮ್ಯಾಥ್, ಬೈಜೂಸ್ ನಂತಹ ಆಪ್ಗಳು ಮಕ್ಕಳಿಗೆ ನಾಲೆಡ್ಜ್ ಪಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡುಲಿಂಗೋ ಅನ್ನೋ ಆಪ್ ಮಕ್ಕಳಿಗೆ ಸೇರಿದಂತೆ ಎಲ್ಲರಿಗೂ ಸುಮಾರು 40-ಕ್ಕೂ ಹೆಚ್ಚು ಭಾಷೆಯನ್ನ ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆ ಈ ಬೈಜೂಸ್, ಖಾನ್ ಆಪ್, ವೇದಾಂತನಂತ ಆಪ್ಗಳು ಮಕ್ಕಳಿಗೆ ಮ್ಯಾಥ್ಸ್, ಸೈನ್ಸ್ ನಂತಹ ಸಬ್ಜೆಕ್ಟ್ಗಳನ್ನ ಹೇಳ್ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಮಕ್ಕಳಿಗೆ ಅಂತಾನೆ ಕೆಲವು ಸ್ಟೋರಿ ಆಪ್ಸ್ ಇದೆ. ಅಂದ್ರೆ ಈ ಪ್ರತಿಲಿಪಿ, ಕುಕು FM, ಸ್ಟೋರಿ ಟೆಲ್, ಅಮೆಜಾನ್ ಕಿಂಡಲ್, ಹೀಗೆ ತುಂಬಾ ಇದೆ. ಮಕ್ಕಳಿಗೆ ಇಂತಹ ಸ್ಟೋರಿ ಆಪ್ಗಳಿಂದ ಕತೆ, ಹಾಡು ಮುಂತಾದವುಗಳನ್ನ ಧ್ವನಿ ರೂಪದಲ್ಲಿ ಕೇಳಿಸಬಹುದು. ಇನ್ನು ಈಗಿನ ಜನರೇಷನ್ಗೆ ತುಂಬಾ ಯೂಸ್ಫುಲ್ ಆಗಿರೋದು ಓಲಾ, ಊಬರ್, ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ. ಈ ಓಲಾ ಮತ್ತೆ ಊಬರ್ ಟ್ಯಾಕ್ಸಿ ಬುಕಿಂಗ್ ಆಪ್ಗಳು. ನಾವು ಎಲ್ಲಾದ್ರೂ ಹೋಗಿ ವೆಹಿಕಲ್ ಇಲ್ಲದೆ ಒದ್ದಾಡಿದಾಗ ಈ ಓಲಾ ಅಥವಾ ಊಬರ್ ನ ಸಹಾಯದಿಂದ ಕಾರ್ ಅಥವಾ ಟ್ಯಾಕ್ಸಿನ ಬುಕ್ ಮಾಡಬಹುದು. ಸುಮ್ನೆ ಆಟೋ ಹಿಡಿಬೇಕು ಅನ್ನೋ ಟೆನ್ಷನ್ ಇರಲ್ಲ. ಇನ್ನು ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ ನಮ್ಗೆ ಹೊಟ್ಟೆ ಹಸ್ದಾಗ ನಾವಿರೋ ಜಾಗಕ್ಕೆ ಊಟ ತಂದ್ಕೊಡೋ ಆಪ್ಗಳು. ಅಲ್ಲದೆ ನಾವೆಲ್ಲಾದ್ರೂ ಗೊತ್ತಿಲ್ಲದೆ ಇರೋ ಊರಿಗೆ ಹೋದ್ರೆ ಅಲ್ಲೇ ಹತ್ತಿರದಲ್ಲಿರೋ ಹೋಟೆಲ್ ಹುಡ್ಕಕ್ಕೂ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಎಸ್, ಆಗ್ಲೇ ಕೆಲವು ಆಪ್ಗಳ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಅದನ್ನ ಕಂಟಿನ್ಯೂ ಮಾಡೋಣ. ನಾನಿವಾಗ ಒಂದು ಸ್ಪೆಷಲ್ ಆಪ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ, ಅದೇ ವೇಜ್ ಆಪ್. ಇದೇನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹೇಳ್ತೀನಿ ಕೇಳಿ. ನಾವೆಲ್ಲಾದ್ರೂ ಹೋಗ್ತಿದೀವಿ ಅಂದ್ರೆ ಈ ವೇಜ್ ಆಪ್ ಎಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಎಲ್ಲಿ ರೋಡ್ ಬ್ಲಾಕ್ ಆಗಿದೆ ಅಂತ ಮುಂಚೆನೆ ನಮ್ಗೆ ತೋರಿಸುತ್ತೆ. ಬರೀ ಅಷ್ಟೇ ಅಲ್ಲ, ಎಲ್ಲಿ ರೋಡ್ ಕೆಲಸ ಆಗ್ತಿದೆ, ಎಲ್ಲಿ ರಸ್ತೆ ಮುಚ್ಚಿದ್ದಾರೆ, ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತಾನು ತೋರಿಸುತ್ತೆ. ಅಲ್ಲದೆ ನಾವ್ ಯಾವ ರೂಟಿಂದ ಹೋಗ್ಬೋದು ಮತ್ತೆ ಯಾವ ರೂಟಿಂದ ಹೋದ್ರೆ ಬೇಗ ರೀಚ್ ಆಗ್ತೀವಿ ಅನ್ನೋದನ್ನು ತೋರಿಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಪ್ ಬಗ್ಗೆ ಮಾತಾಡೋದಿದೆ, ಅದ್ ಯಾವ್ದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಲೋ, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಈ ಸ್ಪೀಡ್ ಆಗಿ ಹೋಗ್ತಿರೋ ಪ್ರಪಂಚದಲ್ಲಿ ಹೈ ಸ್ಪೀಡ್ ಆಗಿ ಓಡ್ತಿರೋದು ಅಂದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಿಂದೆ ಪ್ರಪಂಚದಲ್ಲಿ ವೇಗವಾಗಿ ಓಡ್ತಿದ್ದುದು ಯಾವುದು ಅಂತ ಕೇಳಿದ್ರೆ ಮನುಷ್ಯನ ಮನಸ್ಸು ಅಂತಿದ್ರು. ಅದೇ ಈಗ ಕೇಳಿದ್ರೆ ಚಾಟ್ GPT, ಜೆಮಿನಿ, ಮೆಟಾ AI ಅಂತಾರೆ. ಮನುಷ್ಯನಾದ್ರೂ 1 ಸೆಕೆಂಡ್ ಯೋಚನೆ ಮಾಡಬಹುದು, ಆದ್ರೆ ಚಾಟ್ GPT, ಜೆಮಿನಿ, AI 0.5 ಸೆಕೆಂಡ್ ಯೋಚನೆ ಮಾಡದೆ ತಟ್ ಅಂತ ನಾವು ಕೇಳಿದಕ್ಕೆಲ್ಲ ಉತ್ತರ ಕೊಡುತ್ತೆ. ಈ ಆಪ್ಗಳನ್ನ ಸೃಷ್ಟಿ ಮಾಡಿರೋ ಮನುಷ್ಯನನ್ನೇ ಹಿಂದೆ ಹಾಕಿ ಕೈಗೆ ಸಿಗದಿರೋಷ್ಟು ಸ್ಪೀಡ್ ಆಗಿ ಓಡ್ತಿದೆ. ಹಿಂದೆ ನಮ್ಗೇನಾದ್ರೂ ಬೇಕು ಅಂದ್ರೆ ಅಥವಾ ಕೇಳ್ಬೇಕು ಅನ್ಸಿದ್ರೆ ಗೂಗಲ್ ಮಾತ್ರ ಹೆಲ್ಪ್ ಮಾಡ್ತಿದ್ದುದು. ಆದ್ರೆ ಈಗ ಗೂಗಲ್ ನ ಮರ್ಸೋ ಅಷ್ಟು ಈ AI ಆಪ್ಗಳು ಬೆಳೀತಾ ಇವೆ. ನಮ್ಮನ್ನ ಹೆಚ್ಚು ಕಾಯಿಸದೆ ಕೇಳಿದ ತಕ್ಷಣ ಕೇಳಿದಕ್ಕೆಲ್ಲ ಉತ್ತರ ಕೊಡೋ ಈ ಆಪ್ಗಳು ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ, ಜೊತೆಗೆ ಕಂಫರ್ಟ್ ಕೂಡ ಕೊಡುತ್ತೆ. ನಾನು ಆಗ್ಲೇ ಒಂದು ಸೂಪರ್ ಆಪ್ ಬಗ್ಗೆ ಹೇಳ್ತೀನಿ ಅಂತ ಅಂದಿದ್ದೆ. ಆ ಸೂಪರ್ ಆಪ್ ಹೆಸರು Tata 1MG. ಈ ಆಪ್ ನಲ್ಲಿ ನಾವು ಔಷಧಿಗಳನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು, ಹೆಲ್ತ್ ರಿಲೇಟೆಡ್ ಅಡ್ವೈಸ್ ನ ಪಡ್ಕೋಬಹುದು. ಮತ್ತೆ Tata 1MG ಆಪ್ ನಲ್ಲಿ ಬ್ಲಡ್ ಟೆಸ್ಟ್ ಅಥವಾ ಬೇರೆ ಬೇರೆ ಲ್ಯಾಬ್ ಟೆಸ್ಟ್ ಗಳಿದ್ರೆ ಬುಕ್ ಮಾಡ್ಕೋಬಹುದು, ಜೊತೆಗೆ ಲ್ಯಾಬ್ ರಿಪೋರ್ಟ್ ಗಳನ್ನ ಆನ್ಲೈನ್ ನಲ್ಲೇ ನೋಡಬಹುದು. ಮತ್ತೇನಕ್ಕೆ ತಡ, ನೀವು ಯೂಸ್ ಮಾಡಿ. ಈ ಆಪ್ ಗಳು ನಿಮ್ ಫೋನ್ ಅಲ್ಲೂ ಇರುತ್ತೆ, ನೀವು ಕೂಡ ಈ ಆಪ್ಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ 2 ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಸುಮ್ನೆ ಫೋನ್ನ ಎಂಟರ್ಟೈನ್ಮೆಂಟ್ ಆಗಿ ಉಪಯೋಗಿಸುವ ಬದಲು ಹೀಗೆ ಯೂಸ್ಫುಲ್ ಆಗಿ ಉಪಯೋಗಿಸುವುದನ್ನ ಶುರು ಮಾಡಿ. ಆಗ ನಮ್ ಫೋನೇ ನಮ್ಮ ಬೆಸ್ಟ್ ಫ್ರೆಂಡ್ ಆಗುತ್ತೆ. ಇವತ್ತಿನ ಈ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ಸಲ ಒಂದು ಹೊಸ ವಿಷಯ ನಿಮ್ಗೋಸ್ಕರ ತರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಖುಷಿಯಾಗಿರಿ. ಇದು ನಿಮ್ಮ ನೆಚ್ಚಿನ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೇಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೇ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿ ನಾವು ಉಲ್ಲಾಸ ಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ ಆವಡಂದು ಪ್ರಾರ್ಥಿಸ.
1: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
4: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
5: ಹೇ ರೀಮಾ, ಸೋಲಾರ್ ಪ್ಯಾನೆಲ್ ಅಳವಡಿಸು, ಸೋಲಾರ್ ಪ್ಯಾನೆಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
6: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ 0 ಕರ್ನೆ ಕಾ ಭಿ ಹೈ.
5: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನೆಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ 0 ಬಂತು. ನೀವು ಅಳವಡಿಸಿಕೊಳ್ಳಿ.
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
5: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
6: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ 0 ಕರ್ನೆ ಕಾ ಭಿ ಹೈ.
5: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ. ಅಂದ್ರೆ ವಿದ್ಯುತ್ ಬಿಲ್ 0 ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
7: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ. ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
8: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೆ ಸೋಲಾರ್ ಪ್ಯಾನೆಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಒಂದು ರೇಡಿಯೋ ನಿನಾದ 90.4 FM ಇತ್ತೇ.

0: ಕುಣಿತ ತುಳು ಕಾರ್ಯಕ್ರಮಡು ತುಳುನಾಡದ ಉಡಲ್ ದಿಂಜಿನ ನೆಲ ಜಲ ಈ ಇಸೇವಾದ ಪಾತೆರ್ನ ಡಾಕ್ಟರ್ ಆಕಾಶ್ ರಾಜ್ ಸಂತೆಕಟ್ಟೆ ಮೇರ್ನ ಪಾತೆರಗು ಕೆಬಿಯಾಕ
1: ಮೇ ತಿಂಗಳು ಏನೋ ಒಂದು ಸರಿ ಎಫ್ ಎಂ ರೇಡಿಯೋಕ್ಕೆ ಏನೋ ಒಂದು ಉಪ್ಪನಾಗ ಒಂಜಿ ತುಳುಟು ಒಂಜಿ ಕಾರ್ಯಕ್ರಮ ಕಜ್ಜ ನಡತಂದಿತ್ತಂದು ಅವೇಟ್ ಆ ಕಾರ್ಯಕ್ರಮ ನಡೆದುಕೊರ್ಪನಾರು ಈ ವರ್ಷದ ಶೆಕೆ ಎಂಚ ಉಂಡು ಈ ವರ್ಷ ನೀರದ ಸಮಸ್ಯೆ ಎಂಚ ಉಂಡು ಪಂಡದ ಮಾತೆರಡೆಲ್ಲ ಒಂಜಿ ಫೋನದ ಮೂಲಕ ತೆರಿಪಾಲೆ ಪಂಡದ ಒಂಜಿ ಅಭಿಪ್ರಾಯಕ್ಕೆ ಏನೊಂದಿತ್ತಿರು ಒರಿಯೊರಿ ಕಾಲ್ ಮಲ್ತದ ಅಕ್ಕಲಕ್ಕಲ್ನ ಸಮಸ್ಯೆಲೇನು ಭಂಗ ನಮ್ಮ ತುಳುನಾಡು ದಾದ ಸಮಸ್ಯೆಲುಂಡು ಭಂಗ ಉಂಡವೇನು ಪನೊಂದಿತ್ತಿರು ಕೆಲವರು ಪನೊಂದಿತ್ತಿರು ರಾತ್ರಿ ಲಕ್ಕದ ಮಧ್ಯರಾತ್ರಿಗೆ ಎಂಕಲ ನೀರು ದಿಂಜಾದಿಂಡ ಆ ನೀರಡು ರಡ್ಡು ದಿನ ನಮ್ಮ ದಿನದೆಪ್ಪೊಡಿತೆ ಮೇ ಜೂನ್ ಪನ್ಪುನು ಪಂಡದು ನನ್ನ ಕೆಲವರು ಕೂಡ ಹೆಂಕ ನೀರಿಜ್ಜಾಂಡು ಬರೀತ ಎಲ್ಲಾಡ್ದು ಒಂಜಿ ಬಕೆಟ್ ನೀರು ಸಾಲಗೆತ್ತೊಂಡೆ ಬೊಕ್ಕ ಯಾನ್ ಅವೇ ನೀನು ಪಿರಕೊರುಡು ಪಣ್ಪುನು ಪಂಡಿರು ನನ್ನ ಕೆಲವರನ್ನ ಕಂಪ್ಲೇಂಟ್ ಯಾನ್ ಮೀ ಅಂದು ಆಫೀಸಿಗೆ ಪೋಂದಲ್ಲ ನೀರದ ಸಮಸ್ಯೆ ಕೆಲವರು ಯಾನ್ ಆಫೀಸಡು ಮೀ ಒಂದಲ್ಲ ಬೊಕ್ಕ ಕೆಲವರು ಪನ್ನಂದಲ್ಲರು ಎಂಕಲೇಗ ಯಾನ್ ಎಂಕಲ್ನ ಎಲ್ಲಾಡ ಅಡಿಗೆ ಮಲ್ತೊಂದಿಜ್ಜ ಎಂಕಲ್ ಹೋಟೆಲ್ಡೆ ಒಣಸು ಮಲ್ತೊಂದಿಲ್ಲ ಇಂಚಿನ ಘಟನೆಯಲ್ಲಿ ಇನಿ ನಮ್ಮ ತುಳುನಾಡದ ಸಿಟಿಟ್ ಅನುಭವಕ್ಕೆ ಬರೋಂದುಂಡು ವರ್ಷ ಕರೆಯಲೆಕ್ಕನೆ ಒಂದು ಜಾಸ್ತಿ ಆವೊಂದುಂಡು ಐಟ್ ಈತ ಜನತ ಒಂಜಿ ಫೋನಡು ಒಂಜಿ ವ್ಯಕ್ತಿ ಮಲ್ತನ ಫೋನ್ ಕಾಲ್ ಎಂಕ ಬಾರಿ ಒಂಜಿ ಒಂತ ವಿಶೇಷವಾದ ಬೇಜಾರಾಪಿಲೆ ಕಾಂಡು ಆ ಮನುಷ್ಯ ದಾದ ಪಂಡೇರು ಪಂಡ ಯಾನ ಬೈಯಾಗ ಆಫೀಸ್ ಬಿಡದು ಇಲ್ಲಾಗ ಬನ್ನಾಗ ರಡ್ ಬಿಸ್ಲರಿ ಬಾಟ್ಲ್ ಪತ್ತೊಂದು ಬರ್ಪೆ ಅವೇನು ಯಾನು ಮನದಾನೆ ಕಾಂಡೆಗು ಬಾತ್ರೂಮ್ಗೆ ಕನತ ದೀಪ ಕಾಂಡೆ ಎಂಕ ಟಾಯ್ಲೆಟ್ಗು ಬಿಸ್ಲರಿದ ನೀರಿತ್ತ ಸುಮಾರು ದಿನಾಂಡು ಎಂಕಲೆಗು ನೀರಿದ ಭಾರೀ ಸಮಸ್ಯೆ ಸೊ ಮಾತೆರ್ಲ ಈ ವಿಷಯ ಪಾತೆರ್ನಾಗ ವಿನಿಮಯ ವಿಚಾರ ವಿನಿಮಯ ಮಲ್ಪನಾಗ ಮಾತೆರ್ನ ಮಾತೆರ್ಲ ಒಂಜಿ ವಿಚಾರ ಮಾತೆರ್ಲ ಬಂದಿದ್ದೀರು ನಗರಸಭೆ ತಕ್ಕಲ್ಲ ನಗರ ಪಾಲಿಕೆ ತಕ್ಕಲ್ಲ ಅತ್ತಂಡ ಸರ್ಕಾರ ನೆಕ್ಕ ದಾಲ ಮಂತೊಂದು ಇಜ್ಜಿ ಪನ್ಪುನ ಒಂಜಿ ಕಂಪ್ಲೇಂಟ್ ಸಾಮಾನ್ಯವಾದಿತ್ತು ಅಂಡ ಎನ್ನ ಮನಸ್ಸಿಡ ಒಂಜಿ ಯೋಚನೆ ಬತ್ತಂಡು ಸಾಧಾರಣ ಪ್ರಕೃತಿಗೂ ಪ್ರಕೃತಿಯೇ ದೇವೇರು ಪಂಡದು ಪೂಜೆ ಮಲ್ತೊಂದಿತ್ತನ ಊರುಲ್ಲ ನಮ್ಮ ಅಂಚಿನ ನಾಡಲ್ಲ ನಮ್ಮ ಬಕ್ಕ ಅಂಚನೆ ಪ್ರಕೃತಿ ದೇವರ ಲೆಕ್ಕನ ಇಪ್ಪು ನಂಚಿನ ನಾಡು ಎಂಕಲ್ನ ಇಂಚಿನ ನಾಡಿಡ್ಲ ನಮಕ್ಕಿತ್ತೆ ನೀರದ ಸಮಸ್ಯೆಲು ವರ್ಷ ಎರಡು ವರ್ಷಕ್ಕೆ ಶೆಕೆ ಜಾಸ್ತಿ ಆಪುನ ಸಮಸ್ಯೆಲು ತೋಜೊಂದುಂಡು ಸಾಧಾರಣ ವರ್ಷಕ್ಕೆ 4,000 ಮಿಲಿಮೀಟರ್ ದಾತ ಬರ್ಸ ಎಂಕಲ್ನ ತುಳುನಾಡು ಆಪುಂಡು ಆಂಡ ನಮಕ್ಕೆ ನೀರದ ಸಮಸ್ಯೆ ಉಂಡು ಇನ್ನೇ ವೈಜ್ಞಾನಿಕ ವಿಶ್ಲೇಷಣೆಡು ಪೂರ ದಾದಪನಂದಲ್ಲಿ ಪಂಡ ಪ್ರತಿ ವರ್ಷ 0.7 ಮಿಲಿಮೀಟರ್ ದಾತ ಅಂತರ್ಜಲದ ಮಟ್ಟ ಕಮ್ಮಿ ಆವೊಂದುಂಡು ನೀರದ ಮಟ್ಟ ಭೂಮಿಡು ಕಮ್ಮಿ ಆವೊಂದುಂಡು ಪಂಡದ ಅಂಚಾಂಡ ಈತ ಬರ್ಸ ಬರ್ಪುಂಡು ಈ ಬರ್ಸದ ನೀರು ಓಡಿಗೆ ಪೋಪುಂಡು ಪನ್ಪುನಲ್ಲ ಒಂಜಿ ಪ್ರಶ್ನೆ ನಮ್ಮನ್ನ ಭೂಮಿದ ರಚನೆ ಲಾಯ್ಕ ಒಂಜಿ ಕಾರಣ ನಮ್ಮನ್ನ ಗಟ್ಟಿ ಮಣ್ಣು ಈ ಗಟ್ಟಿ ಮಣ್ಣಡು ನೀರು ಪಕ್ಕ ಹಿಂಗದು ಪೋಪುಜಿ ಅವೆತ ಒಟ್ಟುಗೂ ಇತ್ತ ಸರಿಯಾದ ಬರ್ಸ ಒಂದಿಜ್ಜಿ ಬರ್ಸ ಆಂಡಲ ಅತಿ ಬರ್ಸ ಒಂದುಂಡು ಒಂಜೇ ಸರಿ ಬಳ್ಳ ಬರೊಂದುಂಡು ಈ ಬಳ್ಳ ಬರ್ಸಾಗ ನಮ್ಮ ದಾದ ವ್ಯವಸ್ಥೆ ಮಲ್ತದ ಒಂಜೇ ಸರಿ ಸೀದ ಪೋದು ಸಮುದ್ರಕ್ಕೆ ಸೇರಡು ಪಂಡದ ಸಾದಿ ಮಲ್ತು ಬಿಡ್ತ ನಮ್ಮ ಇತ್ತದ ನಮ್ಮನ್ನ ಲೈಫ್ ಸ್ಟೈಲ್ ಅಂಚ ಉಂಡು ಅಂಚಾದ ಎಂಚಿನಾತಂಡು ಬತ್ತನ ಬರ್ಸದ ನೀರು ಭೂಮಿಗೆ ಹಿಂಗೊಂದಿಜ್ಜಿ ಭೂಮಿ ನುಂಗೊಂದುಂಡು ಭೂಮಿ ದಿನಕ್ಕೆ ದಿನ ಡ್ರೈ ಆವೊಂದುಂಡು ನಮ್ಮನ ಗಮನಗವು ಬರ್ರ ದುಂಬು ನಮ್ಮ ಅವೇನ ಎಚ್ಚರ ಆಯುಜಂದಾಂಡ ಉಂದು ಎಲ್ಲ ಎಂಕ್ಲೆಗು ಮಲ್ಲ ಸಮಸ್ಯೆ ಖಂಡಿತವಾದ ಆಪುಂಡು ನಮ್ಮನ ಲೈಫ್ ಸ್ಟೈಲ್ ನೆಕ್ ವಾರೀತಿ ಕಾರಣ ಆಪುಂಡು ಒಂದ್ಯಾನು ಕೆಲವು ಉದಾಹರಣೆಲೆ ಪನ್ಪೆ ನಮ್ಮ ಒಂಜಿ 10 ಸೆಂಟ್ಸದ ಜಾಗದ ತುಂಬ ಉರುಡು 4 ಸೆಂಟ್ಸದ ಇಲ್ಲಿ ಕಟ್ಟು ಬಾ ಆಜಿ ಸೆಂಟ್ಸದ ಒರಿನ ಜಾಗಡು ಪುರ್ಲು ಮಲ್ತು ಸಿಮೆಂಟ್ ಪಾಡ್ದು ಕಾಂಕ್ರೀಟ್ ಪಾಡ್ದು ಸುತ್ತ ಕಾಂಪೌಂಡ್ ಕಟ್ಟದು ಬಂದೋಬಸ್ತ್ ಮಲ್ಪುವ ಇಲ್ಲದ ಸುತ್ತ ಗಿಡ ಬುಡ್ಸಿ ಮುಟ್ಟಡು ಬುಡ್ಸಿ ಪಿಜಿನು ಪುರಿಕಲ್ನ ಕಿರಿಕಿರಿ ಎರೆಗಾವಿಯ ಕಿರಿಕಿರಿ ಎಂದು ಎಂಕಲ್ನ ಮಾತಾಡ್ಲ ಅವನ್ನ ನಮ್ಮ ಅಪ್ಲೈ ಮಂತೊಂದಲ್ಲ ಬರ್ಸದ ನೀರಿಗು ಮಾಡಗು ಬುರಿನ ನೀರನ್ನು ತೋಡು ಮಲ್ತದ ಲಾಯ್ಕು ಮಲ್ತು ಪಿದೈ ಮಲ್ತದ ಒಂದು ಮಾತು ಕುಡ್ಲಡು ನಮ್ಮನ್ನ ಉಡುಪಿಡು ಸಿಟಿಕ್ಲಡು ಮಾತು ಅವೊಂದಿಪ್ಪು ತೋಡು ಮಲ್ತದ ನಗರಸಭೆ ಗುಂಡಿಗೆ ನೀರು ಬಿಡೊಂದಿಲ್ಲ ಭೂಮಿಗೂ ನೀರು ಇಂಗರ ನಮ್ಮ ಅವಕಾಶ ಮಲ್ತು ಕೊರೊಂದಿಜ್ಜ ನಮ್ಮ ಇಲ್ಲಡು ಇಲ್ಲದ ಸುತ್ತ ನೀರು ಉಂತರ್ಲ ನಮ್ಮ ಅವಕಾಶ ಕೊರೊಂದಿಜ್ಜ ಕಂಡಡು ನೀರು ಉಂತರಜ್ಜಿ ಪುಣಿಕಲಿಜ್ಜಿನಿ ಕಟ್ಟಲಿಜ್ಜಿ ಒಡ್ಡಲಿಜ್ಜಿ ದುಂಬೊಂಜಿ ಇಂಗು ಗುಂಡಿಯಿಂದ ಮಂತೊಂದಿತ್ತಿರು ತೋಟಲೆಡು ಪುರ ಅವಲ ಮಾಯ ಹೊಂದಿತ್ತು ಇನ್ನು ದಾದ ಮಲ್ತೊಂದಿಲ್ಲ ಪಂಡ ನಮ್ಮ ಮಾತಾ ಜಾಗನ್ಲ ಲವೆಲ್ ಮಲ್ಪುನು ಬಿಲ್ಡಿಂಗ್ ಕಟ್ಟುನು ಆಧುನಿಕತೆ ಆಧುನಿಕತೆ ಪಂಡದೆ ನಮ್ಮನ್ನು ಮೂಲ ಸಂಸ್ಕೃತಿದ ಐಟಿತ್ತಿನ ವಿಜ್ಞಾನ ನಮ್ಮ ಮದತ್ ಬಿಡೊಂದಿಲ್ಲ. ಅಂಚಾದ ಹೆಂಚಿನ ಆತನ ಪಂಡ ದಿನಕ್ಕೆ ದಿನ ಶೆಕೆ ಜಾಸ್ತಿ ಆವೊಂದುಂಡು, ಬರ್ಸ ಜಾಸ್ತಿ ಆವೊಂದುಂಡು. ನಮ್ಮ ಎನ್ನ ವೈಯಕ್ತಿಕ ಜವಾಬ್ದಾರಿ ದಾದ ಯಾನು ಈ ಸಮಾಜಕ್ಕೆ ಈ ಪ್ರಕೃತಿಗೆ ಎನ್ನ ಸೈಡ್ ಹಿಡ್ದು ದಾದ ಕೊಡುಗೆ ಕೊರೊಲಿ ಪನ್ಪುನೇನು ಯೋಚನೆ ಮಲ್ಪುಜ ಅವೇನು ಬಿಡ್ದು ಬಾಕಿದ ಪೂರ ಮಲ್ತದ ಮೇಟ್ ಶೆಕೆ ಜಾಸ್ತಿ ಆನಾಗಿ ಎಲ್ಲಡು ಕುಲ್ಲೊಂದು ದೇವರ ಒಂಜಿ ಬರ್ಸ ಬರ್ಪಲ್ಲ ದೇವರ ದೇವಸ್ಥಾನಕ್ಕೆ ಪೋಪ ಪೂಜೆ ಮಲ್ಪುವ ಸಂಘ ಸಂಘಟನೆಯಲ್ಲಿ ಪೂರ ಒಟ್ಟುಗಾಪೇರು ಯಾಗ ಮಲ್ಪುವೇರು ಐಕ್ ಬೋಡಾಯಿನ ಪೂಜೆ ಮಲ್ಪೇರು ವರುಣನ ಪೂಜೆ ಮಲ್ಪೇರು ಕಡೆಗೆ ಕಪ್ಪೆಗೆ ಮದುವೆ ಮಲ್ಪೇರು. ಒಂದು ತಮಾಷೆದ ವಿಚಾರತ್ತು ಎರಡು ವರ್ಷದ ಪಿರವ ನಮ್ಮ ಉಡುಪಿ ನಗರಸಭೆಟ್ಟು ನಗರಸಭೆದ ಸದಸ್ಯರನ್ನ ಮುತಾಲೆ ಕಡೆ ಒಂಜಿ ಕಪ್ಪೆಗೆ ಮದುವೆ ಮಲ್ಪನ ಪ್ರೋಗ್ರಾಮ್ ನಡತ್ತನ್ರಿ. ರಡ್ ಕಪ್ಪೆನ ಪತ್ತಂಬತ್ತದ ಐಕ್ ಮೀಡಿಯಾದ ಕಲ್ಲ ಮಾತ ಒಟ್ಟುಗಾದ ಒಂಜಿ ಕಪ್ಪೆಗೆ ಮದುವೆ ಮಲ್ಪನ ಒಂಜಿ ಮಲ್ಲ ಒಂಜಿ ಪ್ರೋಗ್ರಾಮ್ ಅನ್ನು ದಿಯೊಂಡೇರು. ದಾಯಗಂದಕ್ಕೆ ಎನ್ನ ಗೌ ನಮ್ಮ ಹಿರಿಯರ ನಕಲ್ನ ಸಂಪ್ರದಾಯ ನಮ್ಮ ಅವೇಕ್ ಕಪ್ಪೆಗೆ ಮದ್ಮೆ ಮಲ್ತಿ ಕೊಡ್ಲೇಗ ಬರ್ಸ ಬರ್ಪುಂಡು ಪನ್ಪುನೊಂಜಿ ಉತ್ತರ ಅಂಡ ಒವೇ ಮೀಡಿಯಾ ಒವೇ ಪತ್ರಿಕೆ ದಕಲ್ ಒಂದು ದಾಯಗೆ ಇಂಚ ಆವೊಂದುಂಡು ಒಂದು ದಾಯಗೆ ಪನ್ಪುನೇನು ಏರ್ಲ ವಿಶ್ಲೇಷಣೆ ಮಲ್ತಿಜೇರು. ಕಪ್ಪೆಗೆ ಮದುವೆ ಮಲ್ಪುನು ಪನ್ಪುನಂಚಿನ ಒಂಜಿ ಕ್ರಮ ದುಂಬು ಇತ್ತನ ಇತ್ತಿಪ್ಪರ್ಲ ಯಾವು ಅವು ಗಮ್ಮತ್ತಗಳಾದಿಪ್ಪು ಐಟೊಂಜಿ ವಿಜ್ಞಾನಲ ಇಪ್ಪು ಅಂಡ್ ಐಟ ದಾದ ವಿಜ್ಞಾನ ಇಪ್ಪು. ದುಂಬು ಊರಡು ಮಾತ ಉಗ್ಗೆಲ್ಲ ತೋಡ್ನಾಗ ದಾದ ಮಲ್ತೊಂದಿತ್ತಿರು ಪಂಡ ಓಲಾಂಡ ಮಣ್ಣದ ಅಡಿಟ್ಟು ಕಪ್ಪೆ ತಿಕ್ಕಂಡ ಅತ್ತಂದ ಪಾದದ ಮಧ್ಯಡ್ ಕಪ್ಪೆ ತಿಕ್ಕಂಡ ಆ ಉಂದಟ್ಟು ನೀರದ ಸೆಲೆ ಉಂಡು ಪನ್ಪುನ ಹಿರಿಯರ್ನ ಒಂಜಿ ಕ್ಯಾಲ್ಕುಲೇಷನ್ ಇತ್ತಂದ ಅಲ್ಪ ಅಲ್ಪ ನೀರು ಉಗೆಲ್ಲ ತೋಡದು ನೀರು ತಿಕ್ಕಲಕ್ಕ ಮಂತೊಂದಿತ್ತೇರು. ಅಂಡ ಇತ್ತ ಆ ಅಂಚಿನ ಒಂಜಿ ವೈಜ್ಞಾನಿಕತೆಯನ್ನು ಫಾಲೋ ಮಲ್ಪುನ ಕ್ರಮ ಇಜ್ಜಿನ ಮಠ ಆಂಡಲ ಈ ಕಪ್ಪೆಗೆ ಮದುವೆ ಮಲ್ಪುನ ಒಂಜಿ ಪದ್ಧತಿದ ಪಿರಾವುಡು ಕಪ್ಪೆ ಇತ್ತಂದ ನೀರು ನೀರು ಇತ್ತಂದ ಕಪ್ಪೆ ಕಪ್ಪೆಲೇನು ಒರಿಪಾಲೆ ಕಪ್ಪೆಲೇನು ನಿಕಲು ಒರಿಪಾವಡು ಅಂದಾಂಡ ನಿಕಲು ನೀರನ್ನು ಒರಿಪಾವಡು ಅಂಚಾದ ನಿಕಲು ನೀರಿಗೆ ಐಕ ಪ್ರಾಮುಖ್ಯತೆ ಕೊರ್ಲೆ ಪನ್ಪುನ ಒಂಜಿ ಹಿರಿಯರ್ನ ಸಂದೇಶ ಆಯ್ತು ಪರೆಯಾವು ಅವೇನು ಬಿಡ್ದು ನಮ್ಮ ರಡ್ ಕಪ್ಪೆನ ಕಂತದ ಮದ್ಮೆ ಮಲ್ತಂದ ಬರ್ಸ ಬರ್ಪುಂಡು ಪನ್ಲೆ ಅವುಲ ಇತ್ತದ ಸಿಟಿದ ಜೋಕ್ಲೆಗಂತೂ ಕಪ್ಪೆ ತೋಡಾಂಡ ಅಜ್ಜಿ ಇಲ್ಲಗೆ ಬೋಡು ಪೇಟೆಡ್ ಒಲ್ಲ ಕಪ್ಪೆಲಿತ್ತ ಫ್ಲಾಟೆಡ್ ಅತ್ತಿಂದ ಸಿಟಿದ ಮಧ್ಯೆ ಕಪ್ಪೆ ಬುಲ್ಪುನ್ಲಕ್ಕೇನು ಜಿ ಮರೆಯಲಡ್ ನನ್ನ ಕಪ್ಪೆ ಕಣತದ ಮದ್ಮೆ ಮಲ್ತಂದಲ್ಲ ಅವು ಆಣು ಕಪ್ಪೆನ ಪೊಣ್ಣು ಕಪ್ಪೆನ ಅಂದು ತೂವರ್ಲ ಗೊತ್ತಿಪ್ಪಂದ್ರೆ ರಡ್ ಆಣು ಕಪ್ಪೆನ ಕಂತದ ಮದ್ಮೆ ಮಲ್ತನ ಕಲ್ಲಪ್ಪೇರು. ಸೊ ನಮ್ಮ ಹಿರಿಯರೇನು ಫಾಲೋ ಮಲ್ಪೋಡು ಅವೇನು ಅಕ್ಲೇನು ಅಕ್ಕಲಿನ ಪದ್ಧತಿನ ನಮ್ಮ ಆಚರಣೆ ಮಲ್ಪೋಡು ಪಂಡದವೇನು ಎಂಚೆಂಚ ಮಲ್ತಂದು ಎಂಚೆಂಚ ನಾಪುಂಡು ನಮ್ಮ ವೈಜ್ಞಾನಿಕವಾದ ನಮ್ಮ ಹಿರಿಯರನ್ನ ಸ್ಥಿತಿ ನಮ್ಮ ಹಿರಿಯರನ್ನ ಆಚರಣೆ ದಾದ ವಿಜ್ಞಾನ ಉಂಡು ಪಂಡದ ತೂದು ನಮ್ಮ ದುಂಬು ಪೊಂಡ ಅವೆಡ್ದು ನಮಗೆ ಶ್ರೇಯಸ್ಸ ಇನ್ನು ನಾಗಬನದ ಸ್ಥಿತಿ ಲಂಚನೆ ಆತಂಡ್ರು ನಮ್ಮಟ ನಾಗಬನ ಉಂಡು ನಮ್ಮ ಊರುದಕ್ಕಲು ತುಂಬ ಜನ ಪಿದೆ ಊರುಡು ಬೋದು ಸಾಧನೆ ಮಲ್ತದ್ದು ಕಡೆಗೆ ಊರುದ ಮೆತ್ತು ಪ್ರೀತಿ ಬತ್ತದ ಊರುಡಿತ್ತಿನ ದೇವಸ್ಥಾನ ಬನ ಮಾತ್ರವೆಲ್ಲ ಅಭಿವೃದ್ಧಿ ಮಲ್ತೊಂದಿಲ್ಲೇರು ಮಲ್ತೇರು ತುಂಬ ಅಭಿವೃದ್ಧಿ ಇಲ್ಲ ಅಂಡು ಇತ್ತದ ನಾಗಬನಕ್ಕೆ ಲೆಂಚ ಉಂಡು ಪಂಡ ಕಲ್ಲದ ಕಂಬ ಪಾಡ್ದು ಸಿಮೆಂಟ್ ಗಾರೆ ಮಲ್ತದ್ದು ನಾಗಗು ಪೊರಲು ಮಲ್ತು ಸ್ಟೇಜ್ ಕಟ್ಟಲಿಕ್ಕೆ ಕಟ್ಟದ್ದು ಮಂಟಪ ಮಲ್ತದ್ದು ಸುತ್ತ ಮರಪುರ ಕಟ್ಟದ್ದು ಇಂಟರ್ಲಾಕ್ ಪಾಡ್ದು ಪೊರಲು ಮಲ್ತದ್ದು ಬತ್ತು ನಕ್ಲೆಗೆ ಒಂಜಿ ಸಾವಿರ ಜನಕ್ಕೆ ಕುಲ್ಲರ ವ್ಯವಸ್ಥೆ ಮಲ್ತದ್ದು ಅವೆಡ್ದು ಬಕ್ಕ ನಾಗಾಗು ಭರ್ಜರಿ ಪೂಜೆ ಮಲ್ಪೇರು ಆಂಡ ಅಲ್ಪ ಮರನೇ ಇಜ್ಜಿ ನಾಗೆ ಕೊಲ್ಲು ನೋಲು ಇತ್ತ ಏತ ನಾಗಬನ ಉಂಡು ಏತೋ ನಾಗಬನಟ್ಟು ಮರಕಲ್ನ ವ್ಯವಸ್ಥೆನೆ ಮರಕಲ ಇಜ್ಜಿ ನಾಗಬನತ ಮೂಲ ಉದ್ದೇಶ ದಾದ ಇತ್ತನ ಪಂಡ ಅಲ್ಪ ತಂಪು ಪೊಡು ತಂಪು ಇತ್ತನ ಅಲ್ಪ ನಾಗ ಇಪ್ಪುವೆ ತಂಪು ಇತ್ತನ ಅಲ್ಪ ಪ್ರಕೃತಿ ಪ್ರಕೃತಿ ಇತ್ತನ ಅಲ್ಪ ದೇವೇರು ಐಕೆ ನಮಕ್ಕೆ ದುಂಬು ನಮ್ಮ ಹಿರಿಯರ ನಕಲು ದಾದ ಮಲ್ತಂದಿತ್ತೇರು ವೃಕ್ಷ ದೇವತೆ ಜಲ ದೇವತೆ ವಾಯು ದೇವತೆ ಇಂಚಿನ ಮಾತ ಒಂಜಿ ಪ್ರತಿ ಒಂಜಿ ಪ್ರಕೃತಿ ಉಳ್ಳ ದೇವರೇನು ತೂಪುನ ಕ್ರಮ ಇಡೀ ನಮ್ಮ ಭಾರತೀಯ ಸಂಸ್ಕೃತಿಡೇ ಉಂಡು ಅಂಡ ಅವೆಟ್ಲ ವಿಶೇಷವಾದ ಪ್ರಕೃತಿನ ನಿಜವಾದ ಆರಾಧನೆ ಮಲ್ತಿನ ಅತ್ಯಂತ ಒಂಜಿ ಉತ್ತಮ ಸಂಸ್ಕೃತಿ ಇಪ್ಪುನ ನಮ್ಮ ತುಳುನಾಡು ಅಂಡ ನಮ್ಮ ಅವೆತ್ ಅರ್ಥ ತೂವೊಂದವೆನು ನಮ್ಮ ಒರಿಪ ಒಂದು ಇಜ್ಜ ಆಯ್ತ ನಮ್ಮ ದೇವಸ್ಥಾನ ಎಲ್ಲ ಅಭಿವೃದ್ಧಿ ಮಲ್ತೊಂದಿಲ್ಲ ಎಂಕಲು ಅಲ್ಪಲ ಮರಕಲಿಜ್ಜಿ ದೇವಸ್ಥಾನದ ಬರಿಟ್ಟು ಕಾಡು ಪುರ ಕಟ್ತದ ನಮ್ಮ ಶೋಕದ ಹಾಲ್ ಮಲ್ತದ್ದು ಓಲು ತೊಂಡಲ ಸಿಮೆಂಟ್ದ ಶೀಟು ಸಿಮೆಂಟ್ದ ಇಂಟರ್ಲಾಕ್ ಗಾರೆ ಮಲ್ತದ್ದು ಪೊರಲು ಮಲ್ತು ಬೆಚ್ಚ ಬೆಚ್ಚ ಮಲ್ತದ್ದು ಇಪ್ಪ ನಮ್ಮ ಒಂದು ನಮಕ್ ನಮ್ಮನೆ ಪ್ರಕೃತಿ ಇಡ್ದು

ധർമ്മോ രക്ഷതി രക്ഷിത പണ്ടത് അഞ്ച് പാത്രണ്ട് അഞ്ചനെ നമാവേന് പ്രകൃതി രക്ഷതി രക്ഷിത പ്രകൃതി നമ രക്ഷണ മൽത്തണ്ട അവു നമന രക്ഷണ മൻപുണ്ടു പൻപുനൈന് പ്രതി ഒരില എന്ന വൈയക്തിക എന്ന ജവാബ്ദാരി പണ്ടത് അവന് ദത്തോണ്ട മാത്ര എല്ല എങ്കിലും എഡ്ഡ ദിനം തൂവന്ത സാധ്യ ഉണ്ട് ഒന്ന് വൈയക്തികവാദ യാണ് ദാദ മൽപൊലി എന്ന എന്ന കൊടുക്കെ ദാദ കൊരുലി പണ്ടത് നമ്മ യോചന മൻപുനന്താണ്ട മുഖ്യവാദ ഇല്ലത സുത്തമുത്ത ഏത് പരിസര പ്രകൃതി നമ്മ ഏത് പ്രീതി മൽപ്പറാപ്പുണ്ട് ഏത് ഗിഡന നടരാപ്പുണ്ട് അവന് എന്നാത്തനു ഫ്ലാറ്റ് എടുപ്പുനക്കലു റഡ് ചട്ടിലെ നടലെ നാല് ഗിഡൻ നടലെ ഇട്ട് കാണ്ട ലക്കത് ദേവരന മന്ത്ര പണ്ടത് ദേവര കൈ മുക്കിപ്പ തുമ്പു ഒഞ്ചൊഞ്ച് ഗ്ലാസ് നീർ പാടലെ ഗിഡക്ക് അവു ഈ നിക്കല് കൊറപ്പുന്നു ഈ മനുഷ്യ സമാജക കൊറപ്പുന്ന ഭാരി മല്ല കൊടുക്കെ ആപ്പുണ്ട് അവു നിക്കല് ദേവരക്ക് മൽപ്പുന്ന സേവ ആപ്പുണ്ട് ദേവസ്ഥാനക്ക് പോപ്പുനായിടത്തില ഹെച്ചിത കൊടുക്കെ നിക്കല് വഞ്ചി നാല് ഗിഡന രക്ഷണ മൽത്തണ്ട എങ്കില് മാനവ ജനാംഗക്ക് മൽപ്പുന്ന ഭാരി മല്ല സേവല ആപ്പുണ്ട് നന്ന സംഘ സംസ്ഥയിലു ഊരുടിത്തിന പൊട്ടുകെര ഇത്ത പൊട്ടുകെരല് എഞ്ചിന ആത്തൻ പണ്ട കജവപുര പാടുദേവര ഗുണ്ടി ആത്തന് അണ്ട അവേ പൊട്ടുകെരക്ക് ബർസദ നീര് പോത് ജപ്പര വ്യവസ്ഥ മനപ്പിലേ നീര് ഇങ്ങുത് നമ്മ ഭൂമി തമ്പാവട് ഭൂമി തമ്പാണ്ട ഈ ശക ഇജ്ജി നമ്മന കൃഷിയില ബർപ്പുണ്ടു മാതല അഭിവൃദ്ധി ആപ്പുണ്ടു ഊരുടിത്തിന ഹാളു കെരക്കല് കട്ട പുണി ഒഡു ദാദ ഉണ്ടു അവന് പൂരായിട്ട് നീര് ഉന്തിലക്ക മൽപ്പൊടു ರೈನ್ ಹಾರ್ವೆಸ್ಟಿಂಗ್ ಅತ್ತಿನ ರೂಫ್ ಹಾರ್ವೆಸ್ಟಿಂಗ್ ಪಂಡದೊಂಚಿ ಕ್ರಮ ಉಂಡು ಬರ್ಸದ ನೀರನ್ನು ನಮ್ಮ ಮಾಡಿರದ ಜತ್ತಿನ ನೀರನ್ನು ಅತ್ತನ್ನು ಇಲ್ಲದ ಸುತ್ತ ಬತ್ತಿನ ನೀರನ್ನು ಇಲ್ಲದ ಉಗ್ಗೆಲ್ದ ಬರೀಟೊಂಚಿ ಗುಂಡಿ ತೋಡದು ಆ ಗುಂಡಿಡು ಮರೆಯಲ್ಲಡ ನೀರು ಇಂಗು ಬಿಲಕ ಮಲ್ತಂಡ ಆ ನೀರು ಭೂಮಿಗೆ ಜತ್ತದು ಎಂಕಲ್ನ ಭೂಮಿದ ಉಗ್ಗೆಲ್ದ ಅಂತರ್ಜಲ ಜಾಸ್ತಿ ಆಪುಂಡು ನಮ್ಮದಾದ ಮಲ್ತಂದಿಲ್ಲ ಪೈಪ್ ಮಾಡಿಡ್ದ ಸೀದ ಪೈಪ್ ಪಾಡ್ದ ಅವೇನು ಪಿದೈ ಕಣತ್ತಿದ್ದು ದೂರ ಕಣತ್ತು ನಗರಸಭೆ ತೊಟ್ಟಿಗೆ ಪಾಡೊಂದಿಲ್ಲ ನಗರಸಭೆ ತದ ರೋಡ್ ಅಕ್ಕಲ್ ನಾನು ಮೋರಿಗೆ ಪಾಡೊಂದಿಲ್ಲ ಆ ಮೋರಿದಡು ಸೀದಾ ಸುದೇಕ್ಕೆ ಸುದೇಡ್ದು ಸೀದ ಸಮುದ್ರಕ್ಕೆ ಪೋಪುಂಡವು ಅಂಚಾದ ನಮ್ಮ ನೀರನ್ನು ಡೈರೆಕ್ಟ್ ಎಕ್ಸ್ಪೋರ್ಟ್ ಮಲ್ತಂದಿಲ್ಲ ಸಮುದ್ರಕ್ಕೆ ನಮ್ಮ ಭೂಮಿ ಬೊಕ್ಕಲ ಹೀಟ್ ಜಾಸ್ತಿ ಆವೊಂದುಂಡು ಅಂಚ ಈ ಎನ್ನ ವೈಯಕ್ತಿಕ ಜವಾಬ್ದಾರಿ ದಾದ ಯಾನ್ ಎಂಚ ಎನ್ನ ಪರಿಸರಕ್ಕೆ ಯಾನ್ ದಾದ ಕೊಡುಗೆ ಕೊರಲಿ ಬಂದ್ಪುನೇನು ಪ್ರತಿಯೋರಿಲ್ಲ ಯೋಚನೆ ಮಲ್ತೊಂದು ಪೋಂಡ ಇತ್ತದ ಸಮಸ್ಯೆನೆ ನಮ್ಮ ಉಂತವರ ಪುಂಡವೇನು ಕಡಿಮೆ ಮಲ್ಪರಲ್ಲ ಆಪುಂಡು ಪ್ರತಿಯೊಂದು ವಿಷಯಗಳ ನಮ್ಮ ಪ್ರಕೃತಿದ ಬಗ್ಗೆ ಏತು ಮುಟ್ಟಪೋಪ ಅವೇನು ಆತು ಮುಟ್ಟ ಪೋಯಿನಾತು ಅವು ನಮಕ್ಕೆ ಕೊಡುಗೆ ಕೊರೊಂದು ಪೋಪುಂಡು ಎಲ್ಲೇ ಒಂಜಿ ಉದಾಹರಣೆ ಪಂಪೆ ಲೈಟ್ ನಮಕ್ಕೆ ಸೂರ್ಯನ ಬೆಳಕಿಗೆ ದೊಂಬುಗು ಪೋರಾ ಪೂಜಿ ದೊಂಬು ಏರೆಗೆ ಬೋಡು ಜೊಂಬುಗು ಪೊಂಡ ಕಪ್ಪ ಪಂಚಿನ ಸಮಸ್ಯೆ ಅಂಡ ಇಲ್ಲಡ ನಮ್ಮ ಸೂರ್ಯನ ಬೆಳಕನ್ನು ಪೂರ ಬ್ಲಾಕ್ ಮಲ್ತದೆ ಇಲ್ಲಿ ಕಟ್ಟುಬ ಇಲ್ಲದ ವಲಯ ಪೂರ ಬಲ್ಪ್ ಪಾಡುವ ಲೈಟ್ ಪಾಡು ಪಗೆಲ್ಲ ಲೈಟ್ ಪಾಡುವ ಒಂದು ಪ್ರಕೃತಿಗೆ ನಮ್ಮ ವಿರೋಧವಾದ ಪಂಚಂಡ ದಾದಾಪುಂಡು ಲೈಟ್ ಪಂಡ ದಾದಾಪುಂಡು ಸಾಮಾನ್ಯವಾದ ನಮ್ಮ ಕೇಂದ್ರ ಅವು ಅಂಡ ರಡ್ಡು ವರ್ಷದ ಪಿರ ಒಂಜಿ ಒಂಜಿ ಸಂಶೋಧನೆಟ್ಟು ಒಂಜಿ ವಿಚಾರ ಬಿದ್ದೇ ಬತ್ತಂಡ ದಾದಾಪಂಡ ಈ ಸಿ ಎಫ್ ಎಲ್ ಬಲ್ಬಲ್ ಹಿಡಿದು ಬರ್ಪುನ ಒಂಜಿ ರೇಸ್ ಹಿಡಿದು ಬರ್ಪುನ ಒಂಜಿ ಕಿರಣಲು ಪಗೆಲ್ಲಡು ಬೊಕ್ಕ ರಾತ್ರಿಗೆ ಜಾಸ್ತಿ ಏರು ಸಿ ಎಫ್ ಎಲ್ ಬಲ್ಬ್ಗೆ ಎಕ್ಸ್ಪೋಸ್ ಆಪೇರು ಅಕ್ಕಲ್ಲ ಅಂಚಿನ ಪುರುಷರಿಗೆ ವೃಷಣದ ಕ್ಯಾನ್ಸರ್ ಬರ್ಪುನ ಸಾಧ್ಯತೆಯಲ್ಲಿ ಜಾಸ್ತಿ ಅವೆಡ್ದು ನಮ್ಮ ಕ್ಯಾನ್ಸರ್ ಜೀವಕೋಶಲ್ಲಿ ಉತ್ತೇಜನ ಆಪುಂಡು ಅವು ಕ್ಯಾನ್ಸರ್ ಸೆಲ್ಸ್ ಅದು ಪರಿವರ್ತನೆ ಆಪುಂಡು ಪನ್ಪುನು ಆಂಡ ನಮ್ಮ ಅವೇನು ಅರ್ಥ ಮಲ್ತನು ಜ ಇತ್ತ ಡಾಕ್ಟರ್ ನಕಲ್ ದುಂಬು ವಿಟಮಿನ್ ಡಿ ಕಮ್ಮಿ ಉಂಡು ಪಂಡದು ಮಾತ್ರ ಇಂಜೆಕ್ಷನ್ ಕೊರೊಂದಿತ್ತ ಇತ್ತ ಡಾಕ್ಟರ್ ನಕಲ್ ಬಂದ್ಪೇರು ಪ್ರಾಯದಕ್ಕೆ ಗೊತ್ತಿಪ್ಪು ಒಂದ

ಬರ್ಪುಂಡು. ಅಂಡ ನಮ್ಮ ಪೊಸತ್ತು ಓ ಬರ್ಪುಂಡು ಅವೇನು ಭಾರಿ ಖುಷಿಟ್ಟು ಅಪ್ಪುಗೆ ಮಲ್ತೊಂದಿಲ್ಲ. ಅಂಡ ಪರತ್ತನ್ನು ಮಾತು ಮದತ್ತು ಬಿಡೊಂದಿಲ್ಲ. ಇತ್ತ ಸೂರ್ಯನ ವ್ಯಾಲ್ಯೂ ನಮಕ್ ಇತ್ತ ಗೊತ್ತಾವಂದುಂಡು. ಸೂರ್ಯನ ಬೆಳಕುನು ಪ್ರಕೃತಿನ ಗಾಳಿನ ನಮ್ಮ ಒಲೈ ಬಿಡ್ಲೆ. ಇನ್ನು ಡೆಲ್ಲಿಡು ದಾದಾತುಂಡು. ನಮ್ಮ ಏತು ಪಟಾಕಿ ಬಿಡತ್ತ ಈ ಸರಿ ನಮ್ಮ ರಾಜಧಾನಿ ಡೆಲ್ಲಿಡು ಪಂಡ 15 ದಿನ ಶಾಲೆ ಪೂರ ಬಂದಾಂಡು. 15 ದಿನ ಗೌರ್ಮೆಂಟ್ ಸ್ಕೂಲ್ಸ್ ಪೂರ ಬಂದು ಮಲ್ಪಡು ಪಂಡದ ಅನೌನ್ಸ್ಮೆಂಟ್ ತೇರು. ದಾಯಿಗ ಡೆಲ್ಲಿದ ಗಾಳಿ ಆತ ಕೆಟ್ಟದು ಬೋತುಂಡು. ಆ ಪರಿಸ್ಥಿತಿಗೆ ಬಿಡೋಡಾಂಡ ನಮ್ಮ ಆ ಮಟ್ಟಕ್ಕೆ ನಮ್ಮ ಪಟಾಕಿ ಬಿಡ್ದು ಪರಿಸರನ ಹಾಳು ಮಲ್ಪುವ ಪಂಡ ನಮ್ಮನ್ನು ಒಂದು ವೈಚಾರಿಕತೆ ವಾ ಮಟ್ಟಕ್ಕೆ ಪೋದಿಪ್ಪು. ಇತ ನಮ್ಮ ತುಳುನಾಡ್ದಕ್ಲಾಯ್ತ ಬೆರಿಟೆ ಉಲ್ಲ. ನಮ್ಮ ಡೆಲ್ಲಿ ಬಾಂಬೆ ಬ್ಯಾಂಗ್ಳೂರು ಬೊಕ್ಕ ಬರ್ಪುನ್ ಕೊಡ್ಲನೆ ದಾಯ ಪಂಡ ಬೊಕ್ಕ ಬೆರಿಟೆ ಉಂಡು ನಮ್ಮ ಕೊಡ್ಲ. ಅಂಚ ಈ ಪರಿಸ್ಥಿತಿನ ನಮ್ಮದೆ ಸೃಷ್ಟಿ ಮಂತೊಂದಿಲ್ಲ. ಚೀನಾಡೇನಿ ದಾದ ಆತಂಡ್ರು. ಚೀನಾಡ ಆಕ್ಸಿಜನ್ ಅನ್ನು ಆಮ್ಲಜನಕನ್ನು ಬಾಟ್ಲಡು ಮಾರೊಂದಿಲ್ಲೇರು. ಶುದ್ಧ ಗಾಳಿ ತಿಕ್ಕೊಂದಿಜ್ಜಿ ಆ ಗಾಳಿಗೂ ನಮ್ಮ ಶುದ್ಧ ಗಾಳಿಗೂ ದುಡ್ಡು ದೆತ್ತಂದು ದೆತ್ತನ ಪರಿಸ್ಥಿತಿ ಚೀನಾಡ್ಬೋದುಂಡು. ಎಲ್ಲ ಡೆಲ್ಲಿಡು ಬರ್ಪುಂಡು, ಎಲ್ಲ ಅಂಜಿ ಕುಡ್ಲಕ್ಕೆ ಬರ್ಪುಂಡು. ನಮ್ಮ ಇತ್ತೇನ ನೀರಿನ ಬಾಟ್ಲಡ್ ದೆತ್ತಂದ್ರೆ ಸುರು ಮಲ್ತದ. ಹೋಟೆಲ್ಗೆ ಪೋಂಡ ನಮಕ್ಕಿತ್ತೆ ಅಲ್ಪ ನೀರು ಬರ್ರ ಧೈರ್ಯ ಆಗ್ಬೋಜಿ. ಬಿಸ್ಲರಿ ಕೊರ್ಲೆ ಪಂಪ ನನ್ನ ಗಾಳಿ ಇಲ್ಲದೆ ತಂದು ಬಕ್ಕ ಬಂದ್ರಾಂಡ್ ಒಂದು ಎಡ್ಡ ಗಾಳಿಯ ಹೆಂಚು ಗಾಳಿಯ ಮಾರ ಮುಂಕುಗದಿದ್ದು ಒಯ್ಪೋಡು. ಅಂಚಿನ ಒಂದು ಪರಿಸ್ಥಿತಿ ನಮಕ್ ಬರು ಅವಳ ಭಾರಿ ಬೇಗಡೆ ಬರು ನಮ್ಮ ಎಚ್ಚರ ಆಯ್ಜಿಂದಾಂಡ.

ನಮ್ಮನ್ನ ಸಂಸ್ಕೃತಿ ಕೆಲವು ಕ್ರಮ ನಮ್ಮ ವಿಚಾರ ಮನ್ಪಂದ ಅವೇನು ಬಿಡೊಂದು ಬರ್ಪ. ಟೂತ್ ಪೇಸ್ಟ್ ದ ಒಂಜಿ ಕತೆ ಬಂದ್ಪ. ಟೂತ್ ಪೇಸ್ಟ್ ಒಂಜಿ ಕಾಲಡು ಮಜ್ಜಿ ಉಪ್ಪುಡು ಮತ್ತೆ ದೆಕ್ಕನಾಗ ಹತ್ತಿಂದ ಒಂಜಿ ಮರತ ಬೇರನ್ನು ಗುದ್ದುದು ಗೆಲ್ಲನ್ನು ಗುದ್ದುದು ಬ್ರಷ್ ಮಲ್ತ ದೆಕ್ಕೊಂದಿತ್ತೇರು. ಅವು ಮರ ಹೆಂಗೆ ಕೊತ್ತಿಜ್ಜಿ ಅಂದ್ ಕೈ ಬೇವುದ ಮರನ ಅಬ್ಬಗ ಮಾತ ಒಂಜಿ ಬದಲಾವಣೆ ಬತ್ತಿನ ಮಾತ ತೆಲ್ಪರ ಸುರು ಮಲ್ತಿರು. ಯಾನೊಂಜಿ ಡಾಕ್ಟರ್ ಅದೇ ಅನ್ಪನೊಂದಿಲ್ಲ ಮುಂದೆಂಚಿನ ಮಾರ ಐಟು ಪುರ ದೆಕ್ಕನು ಬ್ರಷ್ ಪೇಸ್ಟ್ ಆಂಡ್ ಬ್ರಷ್ ಬತ್ತಿಂಡು ಪೇಸ್ಟ್ ಬತ್ತಿಂಡು ಮಲ್ಲ ಮಲ್ಲ ಮಲ್ಟಿ ನ್ಯಾಷನಲ್ ಕಂಪನೀಸ್ ಟೂತ್ ಪೇಸ್ಟ್ ಬತ್ತಿಂಡು ಇನಿ ಎರಡ ಕ್ಯಾಂಡಲ ಪೇಸ್ಟ್ ಬಂದ್ಪುಜರು ಕಾಲ್ಗೇಟ್ ಬಂದ್ಪುನು ಪಂಡ ಆತು ಬ್ರ್ಯಾಂಡ್ ಅದು ಪೊಂಡು ಕಡೆಕ್ ಕಾಲ್ಗೇಟ್ ದಕ್ಕೆಲ್ಲ ಬತ್ತೇರು ನಿಮ್ಮ ನಿಮ್ಮ ಟೂತ್ ಪೇಸ್ಟ್ನಲ್ಲಿ ಉಪ್ಪು ಇದೆಯಾ ಅಂದು ಅಕಲು ಬತ್ತನಾಡೆಗೆ ಹಿಡ್ದು ಬಕ್ಕ ಒಂದು ದಿನ ಆಯ್ ಬಕ್ಕ ನಿಮ್ಮ ಟೂತ್ ಪೇಸ್ಟ್ನಲ್ಲಿ ನಿಂಬು ಇದೆಯಾ ಅಂದು ಬತ್ತಂದು ಅಕ್ಲೇ ಗೊತ್ತಿಂಡಜ್ಜ ಟಿ ವಿಡು ಇತ್ತ ಇತ್ತ ಮೊರಣಿ ಮೊರಣಿ ನಿಮ್ಮ ಟೂತ್ ಪೇಸ್ಟ್ನಲ್ಲಿ ಚಾರ್ಕೋಲ್ ಹಾಕಿದ್ದೇವೆ ಅಮ್ಮದು ಚಾರ್ ಮಜ್ಜಿ ಪಂಡ ಕಡೆಕ್ಕೆ ಬತ್ತನಾಡೆಗೆ ನಮ್ಮನ ಸಂಸ್ಕೃತಿ ದಾದ ಉಂಡು ಅಂಡ ಅವೇನಕ್ಲು ತಿರ್ಗದೆ ಎಂಕ್ಲೆಗೂ ಕೊರೊಂದಿಲ್ಲೇರು ಐಕು ನಮ್ಮ ಸಂಸ್ಕೃತಿ ಹತ್ತಿನ ನಮ್ಮನ ಆಚರಣೆ ಅಂತ ಬದಲಾವಣೆ ಕೊಣತದ್ದು ಆಯ್ತ ವೈಜ್ಞಾನಿಕತೆ ದಾದ ಉಂಡು ಪಂಡದು ನಮ್ಮ ಅವೇನು ನಮ್ಮ ಜೀವನ ಅಳವಡಿಸಂಡ ಇಂಚಿನ ಸಮಸ್ಯೆಲೆ ಹಿಡಿದು ಮಾತ್ರ ನಮ್ಮ ಪಿದೆ ಬರ್ರ ಸಾಧ್ಯತೆ ಉಂಡು. ವೈಯಕ್ತಿಕವಾದ ಒಂದು ಅತ್ತಂದೆ ಎಂಕ್ಲೆಗೊಂಜಿ ಬಾರಿ ಮಲ್ಲ ಸಾಮಾಜಿಕ ಜವಾಬ್ದಾರಿ ಉಂಡು. ಸಾಮಾಜಿಕವಾದ ಎನ್ನ ಸಮಾಜಗೂ ಎನ್ನ ಪ್ರಕೃತಿಗೂ ಯಾನು ಪುಟ್ಟದನ್ನು ಎನ್ನ ಮಣ್ಣಿಗೆ ಎನ್ನ ಭೂಮಿಗೆ ಯಾನು ದಾದ ಕೊರಲಿ ಅಬುದಾಬಿಡಿತ್ತಿನ ಸರ್ವೋತ್ತಮ ಶೆಟ್ರು ದಾಯಿಗೆ ಮೂಲ ಬತ್ತದ ಈತ ಮಾತ ಬರೀ ಬತ್ತೇರು ಅರೆಗ ಆ ಪ್ರೀತಿ ಆ ಮಣ್ಣದ ಮಿತ್ತು ಪ್ರೀತಿ ಇಪ್ಪನ ಹಿಡ್ದ ಹತ್ರ ಮೂಲ ಬತ್ತದ ಅವೇನು ಮಲ್ಪುವೇರು ಅಂಚನೆ

ಸಾಮಾಜಿಕವಾದ ಯಾನ್ ಮೂಲ ಒಂಜಿ ಅವೆಕೊಂಜಿ ಎಲ್ಲೇ ಒಂಜಿ ಕತೆ ಪಂದ್ರೆ ಇಷ್ಟಪಲ್ಪನಿಕ್ಲೆಗ್ ಒಂಜಿ ರೈಲ್ವೆ ಟ್ರ್ಯಾಕ್ ಉಪ್ಪುಂಡು. ದಿನೋಲ ರೈಲ್ವೆ ಪೋಪುನ್ ಅಂಚಿತ್ತಿನ ಟ್ರ್ಯಾಕ್ ಆಯ್ತ ಬರಿಟ್ ಕುಡೊಂಜಿ ಐಕ್ ಅಟ್ಯಾಚ್ ಆದ ಕುಡೊಂಜಿ ರೈಲ್ವೆ ಟ್ರ್ಯಾಕ್ ಇತ್ಪುಂಡು. ಆ ಬರಿತ ಒಂಜಿ ರೈಲ್ವೆ ಟ್ರ್ಯಾಕ್ ಪರತ್ ರೈಲ್ವೆ ಟ್ರ್ಯಾಕ್ ಹೆಚ್ಚು ಉಪಯೋಗ ಆವಂದನ ರೈಲ್ವೆ ಟ್ರ್ಯಾಕ್ ಒಂಜಿ ದಿನೋಲ ರೈಲ್ ಪೋಪುನ್ ಅಂಚಿನ ಒಂಜಿ ಟ್ರ್ಯಾಕ್. ಒಂಜಿ ದಿನ ರೈಲ್ ಬನ್ನಗ ದಾದಾಂಡು ದಿನೋಲ ರೈಲ್ ಪೋಪಿನ ಈ ಟ್ರ್ಯಾಕ್ಡು ಒಂಜಿ ಪತ್ತು ಜೋಕುಲು ಗೊಬ್ಬೊಂದಿತ್ತ. ಈ ಹಾಳುಬುರ್ದಿನ ಟ್ರ್ಯಾಕ್ಡು ಒಂಜಿ ಬಾಲ ಗೊಬ್ಬೊಂದಿತ್ತು ಐತಾ ತೆಗೆದಾದನ ಗೊಬ್ಬೊಂದಿತ್ತು. ಟ್ರೈನ್ದ ಬನ್ನಗ ಆಯ್ಗೆ ದೂರಡು ತೋಜುಂಡು ಅಂಚಿಡ್ದು ಪತ್ತು ಜೋಕುಲು ಏಪಲ ಪೋಪುನ ಟ್ರ್ಯಾಕ್ಡು ಗೊಬ್ಬೊಂದಿಲ್ಲ ಇಂಚಿಡ್ದು ಒಂಜಿ ಬಾಲ ಗೊಬ್ಬೊಂದುಂಡು. ಸಹಜವಾದ ಯೋಚನೆ ಮಲ್ಪು ಯಾನಿತ್ತು ವೈಟು ಪೋಪುನು ಮಾತಲ್ಲ ನಿಖಲಿತ ಪೊಸಿಷನ್ ಇತ್ತನಲ್ಲ ಅವೇನು ಯೋಚನೆ ಮಲ್ಪರು ದಾದ ಯೋಚನೆ ಅಯ್ಯೋ ಪತ್ತು ಜೋಕ್ಲೇನು ಕೆರ್ಪುನ ಮಾರ ಸಹಿತ ಒಂಜಾಂಡಲ್ಲ ಸೈಯಡು ಅತ್ತ ಹಾಳು ಬುರ್ದುನು ಟ್ರ್ಯಾಕ್ಡು ಮನುಷ್ಯ ಸಹಜವಾದ ಅಂಚಿಗೆ ನಮಗೆ ವೈಪುಣ ಅಂಚಿಗೆ ಪೋಪ. ಯಾನು ಈ ಕಥೆನು ಮೂಲದಾಯ ಬನ್ನೊಂದಿಲ್ಲ ಪಂಡ ಇನಿ ನೇತ್ರಾವತಿದ ವಿಚಾರ ಬಂದಾಗ ನಮ್ಮ ತುಳುನಾಡದ ಸ್ಥಿತಿ ಈ ಒಂಜಿ ಟ್ರ್ಯಾಕ್ಡ್ ಇತ್ತನ ಬಾಲದ ಲೆಕ್ಕ ಆತಂದ್ರೆ ನಮ್ಮನ ಜನಸಂಖ್ಯೆ ಕಮ್ಮಿ ಉಂಡು ಪ್ರತಿಭಟನಾ ಶಕ್ತಿ ಕಮ್ಮಿ ಉಂಡು ನಮ್ಮಟ ಒಗ್ಗಟ್ಟು ಕಮ್ಮಿ ಉಂಡು ಹೋಂಡ ಪಾಡು ಒಂಜಿ ತುಳುನಾಡು ಅಂಚಿಡ್ದು ರಾಜಕೀಯ ಒತ್ತಡ ಅಕ್ಲಕ್ಕಲ್ನ ಸ್ವಾರ್ಥಗ ಅಕ್ಲಕ್ಕಲ್ನ ಉದ್ದೇಶ ಈಡೇರಿಸವರ ಸಲಾದ ನಮ್ಮ ಈ ಒಂಜಿ ಬಾಲೆ ಪೋಂಡ ಪಾಡು ಪಂಡದು ನೇತ್ರಾವತಿ ಏದ ವಿಷಯಡು ನಮಗೆ ಅನ್ಯಾಯ ಮಲ್ತಂದುಲ್ಲೇರು ನಮ್ಮ ನನ್ನಲ ಒಗ್ಗಟ್ಟಾದ ಲಕ್ಕದು ಉಂತದು ಮುಂದೇನು ಪ್ರತಿಭಟನೆ ಮಲ್ತಿ ಜಂದಾಂಡ ಎಲ್ಲ ಒಂದು ನಮಕ್ ಭಾರಿ ಮಲ್ಲ ಕಂಟಕಾಪುಂಡು ಅಕಲು ಪನವೀರು ನಮ್ಮ ಮಿತ್ತಿಡ್ದು ನೀರು ತಿರ್ಗಾಬ ಹೆಚ್ಚಿದ ನೀರನ್ನು ಮಾತ್ರ ತಿರ್ಗಾಬ ಪಂಡದು ಯಾನು ಇತ್ತೇನೆ ಅಂತರ್ಜಲ ತಕತ ಬಂಡ ಅಂತರ್ಜಲ ಭೂಮಿಗೆ ನೀರು ಹಿಂಗೊಂದಿತ್ತಂಡ ಮಾತ್ರ ಭೂಮಿ ತಂಪಿಪ್ಪುಂಡು ಒಂಜಿ ಎಕ್ಸೆಸ್ ನೀರಾವಡು ಹೆಚ್ಚಿದ ನೀರಾವಡು ಕಮ್ಮಿದ ನೀರಾವಡು ಆ ತೋಡು ಬರತೊಂದು ಪೋವೊಂದಿತ್ತಂಡ ಅವು ಅಂಚನೆ ಭೂಮಿಗೆ ಹಿಂಗೊಂದಿಪ್ಪುಂಡು ಭೂಮಿ ತಂಪೊಂದಿಪ್ಪುಂಡು ಮೊಕ್ಕಲು ಹೆಚ್ಚುವರಿ ಜಲವನ್ನು ತಿರುಗಿಸ್ತೇವೆ ಪಂಡದ ಅಂಚಿ ತಿರುಗಿಸಾಂಡಲ್ಲ ನಮ್ಮ ಭೂಮಿಗೆ ನೀರು ಹಿಂಗುಜಿ ನಮ್ಮ ಭೂಮಿ ಬರಡಾಪುಂಡು ಕ್ರಮೇಣ ಡ್ರೈ ಆಪುಂಡು ಒಂದು ಖಾಲಿ ರೂಟ್ ಅತ್ತು ನೇತ್ರಾವತಿ ಪೋಪುನ ಖಾಲಿ ರಸ್ತೆ ಅತ್ತ ರಸ್ತೆದ ಅಡಿಟ್ಟು ನೀರು ಹಿಂಗೆ ಹಿಂಗದು ನಮ್ಮ ಇಡೀ ತುಳುನಾಡು ನಾವು ತಂಪು ಮಲ್ತೊಂದು ಪೋಂದುಂಡು ಅಂಚಾದ ನಮ್ಮ ಎಚ್ಚರ ಆಯುಜಿಂಡ ಆ ಒಂಜಿ ಬಾಲೆಗಾಯಿನ ಸ್ಥಿತಿ ನಮಕಲ ಆಪುಂಡು ಪನ್ಪುನು ಎನ್ನ ಅಭಿಪ್ರಾಯ. ದೇವರದಾಸಿಮಯೇ ಪನ್ಪುನವರಿ ಮಹಾಕವಿ ಒಂಜಿ ಒಂಜಿ ಕಾವ್ಯಡು ಪನ್ಪೆ ಪ್ರಕೃತಿ ಭಾಷೆ ಅತ್ತಿನ ಈ ನೆಲ ಜಲ ವಾ ರೀತಿ ಒಂಜೈ ಕೊಂಜಿ ಸಂಬಂಧ ಒಂಜಿ ಉಂಡು ಬಂಡದು ಆಯ್ ಪನ್ಪೆ ಮರದೊಳಗೆ ಮಂದಾಗ್ನಿಯ ಉರಿಯದಂತೆ ಇರಿಸಿದೆ ಯೋಚನೆ ಮಾಡ್ಲಿ ಮರದ ಒಳಗೆ ಅಗ್ನಿಯನ್ನು ಉರಿಯದ ಹಾಗೆ ಇರಿಸಿದೆ ನೊರೆ ಹಾಲೊಳಗೆ ತುಪ್ಪವನ್ನು ಕಾಣದಂತೆ ಇರಿಸಿದೆ ನೊರೆ ಬರ್ಪುನ ಪೇರಡು ನೈಯುಂಡು ಅವು ಎರೆಗ್ಲ ತೋಜುಜಿ ಈ ದೇಹದೊಳು ಆತ್ಮವನ್ನು ಕಾಣದಂತೆ ಇರಿಸಿದೆ ಈ ದೇಹಡೊಂಜಿ ಆತ್ಮ ಉಂಡು ಅವೆಲ್ಲ ತೂವಂದಿಲಕ ದೀತರ ದೇವರ ನೀ ಬೆರೆಸುವ ಪರಿಗೆ ಬೆರಗಾದಿನಯ್ಯ ರಾಮನಾಥ ಪನ್ಪೆರು ದೇವರೇ ಈರು ಒಂಜೈ ಕೊಂಜಿ ಎಂಚ ಬೆರವಣಿಕೆ ಮಲ್ಪುವರು ಅವೇಕೆ ಯಾನು ಭಾರಿ ಚಕಿತ ಆತ ಭಾರಿ ಆಶ್ಚರ್ಯ ಆಪುಂಡು ಓಪಂಡದು ಅಂಚ ಆತಂಡು ಅಂಚ ಉಂಡು ನಮ್ಮ ಪ್ರಕೃತಿ ಕಾಲಿ ನೇತ್ರಾವತಿ ನೀರು ತಿರುಗಿ ಕೊಡ್ಲೆ ಗಾಯಿಜಿ ಅಲ್ಪ ಏತು ಜೀವರಾಶಿ ಉಂಡು ಏತು ಜೀವ ಸಂಕುಲ ಉಂಡು ಪ್ರಕೃತಿ ಉಂಡು ನೀರು ಉಂಡು ತೀರ್ಥದ ಎಂಕಲ್ನ ಇಡೀ ಜೀವನದ ಸೆಲೆ ಆಯ್ತ ಮೂಲ ಅಲ್ಪ ಉಂಡು ಒಂಜೈ ಕೊಂಜಿ ಸಂಬಂಧಿತ ಅವೇನು ನಮ್ಮ ಹಾಳು ಮಂತೊಂಡಂಡ ಎಲ್ಲ ನಮ್ಮ ಬಿಜಾಪುರ ಅತ್ತಂಡ ಗದಗ ಹುಬ್ಬಳ್ಳಿದ ಪರಿಸ್ಥಿತಿ ನಮಕ್ಲ ಬರ್ಪುಂಡು ನಮ್ಮ ಪ್ರವಾಸ ಪೋನಾಗ ಎಡ್ಡೆಡ್ಡ ಜಾಗಕ್ಕೆ ಪೋಪನೈತ ಒಟ್ಟುಗು ಇಂಚಿನ ಜಾಗಗಳ ವರ ಪೋದು ತೂಂಡ ಅಕ್ಲಿ ಏತು ಭಂಗ ಬರೋಂದುಲ್ಲೇರ ಅಕಲ್ನ ಪರಿಸ್ಥಿತಿ ನಮಕ ಇತ್ತ ಬತ್ತಂಡ ಎಂಚ ಆವು ಬಂದ್ಪುನ ಅವೇನು ಯೋಚನೆ ಮಲ್ತಂಡ ಎಂಕ್ಲೆ ಗೊತ್ತಾಪುಂಡು ನೇತ್ರಾವತಿ ಪಂಡ ನಮ್ಮ ದಾಯಗು ನೆಲ ಜಲನ ಸಂರಕ್ಷಣೆ ಮಲ್ಪೋಡು ಒಂದೇನು ಮಾತ ಯೋಚನೆ ಮಲ್ಪನಾಗ ಎನ್ನ ಮನಸ್ಸಿಡು ಬತ್ತಂಡು ತುಳುವಪ್ಪೆನ ಉಡಲ ದಿಂಜಾಲೆ ಪಂಡದು ತುಳುನಾಡದ ಉಡಲ ದಿಂಜಾಲೆ ಬಂದ್ಪುನ ಕಾನ್ಸೆಪ್ಟ್ ಬರ್ರ ಮುಖ್ಯ ಕಾರಣನೇ ಒಂದು ಕಾಲಿ ನೀರು ಪೋಂಡಯ ಒಂದು ಭೂಮಿದ ಒಲಾಯಿ ನೀರು ಸೇರೋಡು ಅಂಚಾದ ಮಾತೆರಡಲ ತುಳು ಬಂದಲಡ ತುಳು ಅಭಿಮಾನಿಲಡ ಎನ್ನ ನಿವೇದನದಾದ ಪಂಡ ಭಾಷೆನು ಒರಿಪಾಲೆ ನಾಡನು ಒರಿಪಾಲೆ ಆಯ್ತ ಒಟ್ಟುಗು ನೆಲ ಜಲ ಒರಿಪಾಲೆ ಒಂದು ಮಾತ ಒಟ್ಟುಗು ಒರಿಪಾಂಡ ಮಾತ್ರ ನಮ್ಮ ಎಲ್ಲ ಎಡ್ಡ ದಿನ ತೂಪ ಇಜ್ಜಿಂದಾಂಡ ನಮಕ್ ನಮ್ಮ ಭಂಗದ ದಿನಕ್ಕೂ ತೂವೋಡ ಆಪು.

ಇತ್ತನೇಟ ತುಳುನಾಡದ ಉಡಲ ದಿಂಜಿನ ನೆಲ ಜಲ ಈ ಇಸಯವಾದ ಪಾತೆರ್ನಾರು ಡಾಕ್ಟರ್ ಆಕಾಶ್ ರಾಜ್ ಸಂತೆಕಟ್ಟೆ. ಇಡಗು ಇನಿತ ತುಳು ಕಾರ್ಯಕ್ರಮ ಮುಗಿದು ಎಲ್ಲದ ಕಾರ್ಯಕ್ರಮಗಳು ಕೂಡ ತಿಕ್ಕುಗ ಮಾತ್ರೆಗಿಲ್ಲ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಾಯ್ ಹಲೋ ನಮಸ್ಕಾರ. ರೇಡಿಯೋ ನಿನಾದ ಕೇಳುಗರೆಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಿ ಕನ್ನಡ ಸಿನಿಮಾ ಗೀತೆಗಳ ಪರಂಪರೆಯನ್ನ ನೆನಪಿಸಿಕೊಳ್ಳುವ ಕಾರ್ಯಕ್ರಮ ಸಿನಿರಾಗ. ನಾನು ನಿಮ್ಮ ವಿರಾಟ್ ಪದ್ಮ.

ಕನ್ನಡ ಸಿನಿಮಾ ಗೀತೆಗಳು ಹೊಳಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದ ಗಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

ನಾವು ಹಿಂದಿನ ಎಪಿಸೋಡ್ ಅಲ್ಲಿ ಭಾರತೀಯ ಚಲನಚಿತ್ರರಂಗದ ವಿಶೇಷ ಅಸ್ಮಿತೆಯನ್ನ ಚಲನಚಿತ್ರ ಗೀತೆಗಳ ನಂಟಿನೊಂದಿಗೆ ಚರ್ಚಿಸಿದ್ವಿ. ನಾವು ಇವತ್ತು ಕನ್ನಡ ಚಲನಚಿತ್ರರಂಗ ಮತ್ತು ಅದರ ಮುಖಾಂತರ ಹೊಮ್ಮಿರುವಂತಹ ಸಾಹಿತ್ಯಿಕ ಸತ್ವವನ್ನು ಗೀತೆಗಳ ನೆಲೆಯಲ್ಲಿ ಚರ್ಚಿಸಬಹುದು ಅಂತ ಅನ್ಸುತ್ತೆ. ನನಗೆ ಕನ್ನಡದ ಭಾಷಿಕ ಸೊಗಡು ಸಾಹಿತ್ಯಾತ್ಮಕವಾಗಿ ಹೆಚ್ಚು ಆಪ್ತವಾಗಿ ಧ್ವನಿಸಿದ್ದು ಚಲನಚಿತ್ರ ಗೀತೆಗಳ ಮುಖಾಂತರ ಅಂತ ಅನ್ಸುತ್ತೆ. ಕೇವಲ ಕನ್ನಡ ಚಲನಚಿತ್ರರಂಗ ಮಾತ್ರ ಅಲ್ಲ, ಭಾರತದ ಬೇರೆ ಬೇರೆ ಪ್ರಾದೇಶಿಕ ಚಲನಚಿತ್ರ ರಂಗಗಳಿದಾವಲ್ಲ, ಅವುಗಳ ಮುಖಾಂತರ ಚಲನಚಿತ್ರ ಗೀತೆಗಳು ಸಂಗೀತದ ನೆರವಿನೊಂದಿಗೆ ಭಾಷಿಕ ಅಸ್ಮಿತೆಯನ್ನು ಅತ್ಯಂತ ಸತ್ವಯುತವಾಗಿ ದಾಟಿಸಿದಾವೆ ಅಂತ ಅನ್ಸುತ್ತೆ. ಅದು ಪಶ್ಚಿಮ ಬಂಗಾಳದ ಚಲನಚಿತ್ರ ರಂಗ ಆಗಿರಬಹುದು, ನಮ್ಮದೇ ಸೌತ್ ಇಂಡಿಯನ್ ಸಿನಿಮಾ ವಲಯಗಳಾಗಿರಬಹುದು, ಅದು ಮಲಯಾಳಂ ಆಗಿರಬಹುದು, ತಮಿಳು ಆಗಿರಬಹುದು, ತೆಲುಗು ಆಗಿರಬಹುದು, ಕನ್ನಡವೂ ಸೇರಿದಂತೆ ದಕ್ಷಿಣ ಭಾರತದ ಮತ್ತು ಉತ್ತರ ಭಾರತದ ಒಟ್ಟು ಅಖಂಡ ಭಾರತದ ಪ್ರಾದೇಶಿಕ ಅಸ್ಮಿತೆ ಚಲನಚಿತ್ರ ಗೀತೆಗಳ ಮುಖಾಂತರ ತುಂಬಾ ಸತ್ವಯುತವಾಗಿ ದಾಟಿಕೊಂಡಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನೀವು ಪಾಶ್ಚಾತ್ಯರ ಚಲನಚಿತ್ರ ವಲಯದಲ್ಲಿ ಈ ಬಗೆಯ ಕಲಾತ್ಮಕ ಅಸ್ಮಿತೆಯನ್ನು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಭಾರತೀಯ ಸಿನಿಮಾ ಗೀತೆಗಳದ್ದೇ ಒಂದು ಬಗೆಯ ವಿಶೇಷ ಅಸ್ಮಿತೆ ಇದೆ ಅಂತ ಅನ್ಸುತ್ತೆ ನನಗೆ ಆ ದೃಷ್ಟಿಯಿಂದ. ಹಾಗಾಗಿ ಕನ್ನಡದ ಸಿನಿಮಾ ಗೀತೆಗಳನ್ನು ಈ ನೆಲೆಯಲ್ಲಿ ನೋಡಿದಾಗ ನಮಗೆ ಅನೇಕ ಒಳಹುಗಳು ಸಿಗ್ತವೆ. ಅಲ್ಲಿ ಪ್ರೀತಿ ಇದೆ, ಪ್ರೇಮ ಇದೆ, ಬದುಕಿನ ಬೇರೆ ಬೇರೆ ಆಯಾಮಗಳನ್ನು ದಾಟಿಸುವಂಥ ದಾರ್ಶನಿಕತೆ ಇದೆ. ಸೊ ವರ್ತಮಾನದಲ್ಲಿನ ಎಲ್ಲ ವಿವರಗಳನ್ನು ಕಾವ್ಯಾತ್ಮಕಗೊಳಿಸಿ ಕೇಳುಗರನ್ನು ತನ್ಮಯಗೊಳಿಸುವಂಥ ಶಕ್ತಿ ಸಂಗೀತಕ್ಕೆ ಇರುತ್ತಲ್ಲ, ಆ ಸಂಗೀತವನ್ನು ನಮ್ಮ ಚಲನಚಿತ್ರ ಸಂಗೀತ ಕಲಾವಿದರು ಮತ್ತು ಚಲನಚಿತ್ರ ಗೀತೆ ರಚನೆಕಾರರು ತುಂಬ ಚೆನ್ನಾಗಿ ಆ ಸಾಧ್ಯತೆಯನ್ನು ಬಳಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ನನಗೆ ನಿರ್ದೇಶಕರು ಮತ್ತು ಚಲನಚಿತ್ರ ಗೀತ ರಚನೆಕಾರರು ಮತ್ತು ಚಲನಚಿತ್ರ ಸಂಗೀತಕಾರರು ಈ ಮೂವರ ಸಂಯೋಜನಾತ್ಮಕ ಐಡೆಂಟಿಟಿ ಇದೆಯಲ್ಲ, ಅದು ಎಸ್ಪೆಷಲಿ ಭಾರತೀಯ ಚಲನಚಿತ್ರರಂಗದಲ್ಲಿ ವಿಶೇಷವಾದಂಥ ಕೊಡುಗೆಗಳನ್ನು ಕೊಟ್ಟಿದೆ.

ಬಳಸಲ್ಲ ಕನ್ನಡ ಭಾಷಿಕ ಅಸ್ಮಿತೆ ಅಂದ ತಕ್ಷಣನೆ ಕನ್ನಡ ಮಾತಾಡೋದಷ್ಟೇ ಭಾಷಿಕ ಅಸ್ಮಿತೆಯ ಭಾಗ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಅಂದ್ರೆ ನಾವು ಕನ್ನಡವನ್ನಷ್ಟೇ ಮಾತಾಡಬೇಕು, ಕರ್ನಾಟಕದಲ್ಲಿ ಕನ್ನಡವನ್ನಷ್ಟೇ ಮಾತಾಡಬೇಕು, ತಮಿಳುನಾಡಿಗೆ ಹೋದಾಗ ತಮಿಳನ್ನಷ್ಟೇ ಮಾತಾಡಬೇಕು ಅಂತ ಆ ಥರದ ಒಂದು ಭಾವ ಹುಟ್ಟಿಸುವಂಥ ತಪ್ಪು ಕಲ್ಪನೆಗಳಿದಾವಲ್ಲ, ಇವೆಲ್ಲವುಗಳನ್ನು ಹಿನ್ನೆಲೆಗೆ ಸರಿಸುವ ಹಾಗೆ ನಮ್ಮ ಚಲನಚಿತ್ರ ಸಂಗೀತಾತ್ಮಕ, ಚಲನಚಿತ್ರಾತ್ಮಕ, ಗೀತಾತ್ಮಕ ಅಸ್ಮಿತೆ ಇದೆ ಅಂತ ಅನ್ಸುತ್ತೆ. ಚಲನಚಿತ್ರ ಗೀತೆಗಳು ಏನು ಹೇಳಿದವು ಅಂತಂದರೆ, ನಾವೆಲ್ಲರೂ ಒಂದಾಗಿ ವೈವಿಧ್ಯತೆಯ ತತ್ವವನ್ನು ದಾಟಿಸಿದವರು ಅನ್ನುವ ಸತ್ಯವನ್ನು ಭಾರತೀಯ ಚಲನಚಿತ್ರರಂಗ, ವಿಶೇಷವಾಗಿ ಎಲ್ಲ ಪ್ರಾದೇಶಿಕ ಚಲನಚಿತ್ರ ವಲಯಗಳು ದಾಟಿಸಿದವೆ. ಅದಕ್ಕೆ ಪೂರಕವಾಗಿ ಗೀತೆಗಳು ಸ್ಪಂದಿಸಿದಾವೆ ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ನೀವು ಸೌತ್ ಇಂಡಿಯಾ ಅಂತ ಬಂದಾಗ, ದಕ್ಷಿಣ ಭಾರತ ಅಂತ ಬಂದಾಗ, ಒಂದರೊಳಗೊಂದು ಸಂಸ್ಕೃತಿ ಬೆರೆತಂಥ ವಿಶೇಷತೆ ನಮ್ಮದು ಅಂತ. ಕನ್ನಡದ ಭಾಷೆಯ ಮೇಲೆ ದಕ್ಷಿಣ ಕನ್ನಡದ ಇತರ ಭಾಷೆಗಳ ಪರಿಣಾಮವೂ ಇರುತ್ತೆ, ಪ್ರಭಾವವೂ ಇರುತ್ತದೆ. ಇತರ ಭಾಷೆಗಳ ಮೇಲೆ ಕನ್ನಡದ ಭಾಷಿಕ ಪ್ರಭಾವವೂ ಇರುತ್ತದೆ. ಅದು ತಾತ್ವಿಕವಾಗಿರಬಹುದು, ಭಾಷಿಕ ವ್ಯಾಕರಣದ ನೆಲೆಗಟ್ಟಿನಲ್ಲಾಗಿರ್ಬೋದು. ನೀವು ಗಡಿ ಪ್ರದೇಶಗಳನ್ನು ನೋಡಿದಾಗ ಈ ಸತ್ಯ ಮನವರಿಕೆ ಆಗುತ್ತೆ. ಹಾಗಾಗಿ ನನಗೆ ಭಾಷೆಯ ಗಡಿಗಳನ್ನು ಮೀರಿದ ತತ್ವವನ್ನು ದಾಟಿಸಿದಂಥ ಶಕ್ತಿ ಚಲನಚಿತ್ರ ಗೀತೆಗಳಿಗೆ ಇದೆ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ನಮಗೆ ಗಡಿನಾಡ ಭಾಗಕ್ಕೆ ಹೋದರೆ ತೆಲುಗಿನ ಗೀತೆಗಳು ಅವರಿಗೆ ಆಪ್ತ ಅನ್ನಿಸ್ತವೆ, ಅಥವಾ ಕಾಸರಗೋಡಿನಲ್ಲಿ ನೀವು ಹೋದರೆ ಮಲಯಾಳಂನ ಗೀತೆಗಳು ಅವರಿಗೆ ಆಪ್ತ ಅಂತ ಅನ್ನಿಸ್ತವೆ. ಕನ್ನಡದವರಿಗೆ ಎರಡು, ಅಂದರೆ ಈಗ ಬೀದರ್ನ ಭಾಗಕ್ಕೆ ಹೋದರೆ ಮಹಾರಾಷ್ಟ್ರದ ಮರಾಠಿ ಗಡಿಯ ಅಲ್ಲಿರೋರಿಗೆ ಅಲ್ಲಿಯ ಗೀತೆಗಳು ತುಂಬ ಆಪ್ತ ಅಂತ ಅನಿಸುತ್ತೆ. ಅಂದರೆ ಸಂಕರ ಅಂತ ನಾವು ಒಂದು ಪದ ಬಳಸ್ತೀವಿ, ಅಂದರೆ ಒಂದು ಭಾಷೆ ಮತ್ತೊಂದರೊಳಗೆ ಬೆರೆತು ಅದು ಹೊಸದೊಂದು ಸೌಂದರ್ಯವನ್ನು ದಾಟಿಸೋದು ಅಂತ. ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತಿದ್ದೀವಿ ಅಂತ, ನಾವು ಗಡಿಗಳನ್ನು ಗೆರಿಗೀಚಿ ನಿಲ್ಲಿಸಿ ಒಬ್ರಿಗೊಬ್ರು ವಿರೋಧಿಗಳನ್ನು ತಂದುಕೊಡ್ತೀವಲ್ಲ, ಇದನ್ನು ನಮ್ಮ ಸಾಹಿತ್ಯ ಕೂಡ ಈ ತಪ್ಪು ಕಲ್ಪನೆಯನ್ನು ಸಾಹಿತ್ಯ, ಕನ್ನಡ ಸಾಹಿತ್ಯ ಅಥವಾ ಪ್ರಾದೇಶಿಕ ಭಾಷಾ ಸಾಹಿತ್ಯ ಒಡೆದಿದೆ. ಅದು ಚಲನಚಿತ್ರ ಕೂಡ ಈ ಕೆಲಸವನ್ನು ತುಂಬ ಶ್ರದ್ಧೆಯಿಂದ ಮಾಡಿದೆ. ಗೀತೆಗಳಂತರೂ ನಮ್ಮನ್ನು ಬೆಸೆಯುವ ಕೊಂಡಿಗಳಾಗಿ ಕೆಲಸ ಮಾಡಿದ್ದಾವೆ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಈ ನೆಲೆಯಲ್ಲಿ ನೋಡೋದಾದರೆ ಕನ್ನಡದ ಸೊಗಡಿದೆಯಲ್ಲ, ಅದು ಒಂದು ಸಾಫ್ಟ್ ಲೇಯರ್ಡ್ ಐಡೆಂಟಿಟಿ ಅಂತ ನಾವು ಕರಿತೀವಿ. ಅಂದರೆ ನಾವು ತುಂಬ ಸಹಿಷ್ಣುಗಳು, ಸೌಹಾರ್ದತೆಯನ್ನು ಬಯಸುವವರು. ಇದನ್ನು ಕನ್ನಡದ ಅನೇಕ ಚಲನಚಿತ್ರ ಗೀತೆಗಳು ಧ್ವನಿಸಿದ್ದಾವೆ. ಈಗ ವಿಷ್ಣುವರ್ಧನ್ ಅಭಿನಯದ ಒಂದು ಸಿನಿಮಾವನ್ನು ನೆನಪು ಮಾಡಿಕೊಂಡ್ರೆ ಕರ್ನಾಟಕದ ಇತಿಹಾಸವನ್ನು ಮೆಲುಕು ಹಾಕಿರುವಂಥ ಸಾಂಗ್ ಅದು. ಅಂದರೆ ಇಡೀ ಕನ್ನಡದ ಇತಿಹಾಸವನ್ನು ನೆನಪಿಸ್ತಾನೆ, ಕನ್ನಡಕ್ಕಿರುವಂಥ ಒಂದು ಸೌಜನ್ಯದ ಸೊಗಡು ಅಥವಾ ಒಂದು ಸೌಮ್ಯವಾದಿ ಸೊಗಡನ್ನು ಪರಿಚಯಿಸುವಂಥ ಕೆಲಸವನ್ನು ಆ ಗೀತೆ ಮಾಡ್ತದೆ. ಆ ಥರದ ಅನೇಕ ಗೀತೆಗಳಿದ್ದಾವೆ. ಅಂದರೆ ನಮಗೆ ಇತಿಹಾಸವನ್ನು ಕಲುಕುವ, ಅಂದರೆ ಸುಳ್ಳುಗಳ ಜೊತೆಗೆ ಕಲುಕುವಂಥ ಪ್ರಯತ್ನಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಕನ್ನಡದ್ದೇ ಆಗಿರುವಂಥ ಒಂದು ವಿಶೇಷ ಹಿರಿಮೆಯನ್ನು ಮನವರಿಕೆ ಮಾಡಿಕೊಡುವಂತಹ ಒಂದು ಪ್ರಯತ್ನ ಇದೆಯಲ್ಲ, ಅದು ನನಗೆ ತುಂಬ ಮಹತ್ವದ್ದಂತ ಅನಿಸುತ್ತೆ. ನನಗೆ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಬಂದಂಥ ಕರ್ನಾಟಕದ ಇತಿಹಾಸದಲ್ಲಿ ಆ ಎಲ್ಲ ವಿವರಗಳನ್ನು ಕೊಡಮಾಡುವಂಥ ಒಂದು ಕೆಲಸ ಆಗುತ್ತಲ್ಲ, ನನಗೆ ಆ ಥರದ ಗೀತೆಗಳು ತುಂಬ ಮಹತ್ವದ ಗೀತೆಗಳು ಅಂತ ಅನಿಸುತ್ತೆ ನನಗೆ.

ನಾನು ಅದಾಗ್ಲೇ ಹೇಳಿದ ಹಾಗೆ ಗಡಿಗಳ ನೆಲೆಗಳಲ್ಲಿ ನಾವು ನಮ್ಮದೇ ಶ್ರೇಷ್ಠ ಅನ್ನೋದಕ್ಕಿಂತ ಕನ್ನಡಕ್ಕಿರುವಂಥ ಒಂದು ಎಲ್ಲವನ್ನು ಒಳಗೊಳ್ಳುವಂತಹ ಒಂದು ಶಕ್ತಿಯನ್ನು ದಾಟಿಸುವಂಥ ಆ ಮೌಲ್ಯ ಇದೆಯಲ್ಲ, ಅದನ್ನು ತುಂಬ ಇಷ್ಟ ಆಗುತ್ತೆ ನನಗೆ. ಹೀಗಾಗಿನೇ ನನಗೆ ಕನ್ನಡದ ಚಲನಚಿತ್ರ ಗೀತೆಗಳು ಕೇವಲ ರಂಜನಾತ್ಮಕವಾಗಿ ಮಾತ್ರ ಅಲ್ಲ, ನಾವು ಕಳೆದ ಎಪಿಸೋಡ್ನಲ್ಲಿ ಹೇಳಿದ ಹಾಗೆ ವಿವೇಕವನ್ನು ಕೂಡ ಹೊಡೆಸ್ತವೆ. ಇನ್ನೊಬ್ಬರನ್ನು ನಾವು ಹೆಂಗೆ ನೋಡಬೇಕು? ಈಗ ನೋಡಿ, ದಕ್ಷಿಣ ಭಾರತದ ಉಳಿದ ರಾಜ್ಯಗಳವರ ಭಾಷಿಕರೆಲ್ಲರೂ ಕೂಡ ಪರಭಾಷಿಕರಲ್ಲ. ನಮ್ಮಲ್ಲಿ ಏನಾಗಿದೆ ಅಂದರೆ ಅವರು ಪರಭಾಷಿಕರು ಅಂತ ಅನ್ನೋದೇ ಒಂದು ದೊಡ್ಡ ಒಂದು ಮಿಸ್ಕನ್ಸೆಪ್ಷನ್ ಅಂತ ಅನಿಸುತ್ತೆ. ಅವರು ನಮ್ಮ ಸಹೋದರ ಭಾಷಿಕರು ಅವರೆಲ್ಲ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಇದು ಈ ಕಾವ್ಯ ನಮಗೇನು ಹೇಳುತ್ತೆ? ನಾಡಗೀತೆ, ನಮ್ಮ ಪಕ್ಕದಲ್ಲಿರುವಂಥ ರಾಜ್ಯದ ಭಾಷಿಕರು ನಮ್ಮ ಸಹೋದರ ಭಾಷಿಕರು ಅನ್ನುವ ತತ್ವವನ್ನೇ ಪ್ರತಿಪಾದಿಸ್ತದಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತಿದ್ದೀವಿ. ಈ ಸತ್ವವನ್ನು ಸಾಹಿತ್ಯ ಹೇಗೆ, ಜಯ ಭಾರತ ಜನನಿಯ ತನುಜಾತೆ ಗೀತೆ ಹೇಗೆ ದಾಟಿಸಿತೋ, ಚಲನಚಿತ್ರ ಗೀತೆಗಳು ಕೂಡ ಈ ತತ್ವವನ್ನು, ಈ ವಿವೇಕವನ್ನು ಬೇರೆ ಬೇರೆ ರೀತಿಯಲ್ಲಿ ದಾಟಿಸಿದಾವೆ ಅಂತ ಅನಿಸುತ್ತೆ ನನಗೆ. ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಅನ್ನುವಂಥದ್ದು ಒಂದು ಹಾಡಿದೆ. ಅದು ತಾರಕಸ್ವರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ.

ನಿಮಗೆ ನೋಡಿ ಅದು ಆ ತಾರಕ ಸ್ವರ ಏನ್ ಧ್ವನಿಸುತ್ತೆ ಅಂತಂದ್ರೆ ನಾವೇ ಶ್ರೇಷ್ಠ ಅನ್ನುವ ಧ್ವನಿ ಇಲ್ಲ ಅದರೊಳಗೆ. ಅದು ತುಂಬಾ ಸೌಮ್ಯವಾದಿ ಗುಣದ ಒಂದು ಸಂಗೀತಾತ್ಮಕ ದಾಟಿಸುವಿಕೆಯ ಪ್ರಯೋಗ ಅದು. ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಅಂತ ಅದನ್ನು ನೆರೆಟ್ ಮಾಡ್ತಾ ಮಾಡ್ತಾ ಮಾಡ್ತಾ ಕನ್ನಡದ ಒಂದು ನಿಜವಾದ ಅಸ್ಮಿತೆಯನ್ನ ದಾಟಿಸುತ್ತೆ.

ಹಾಗಾಗಿ ಇನ್ನೊಂದು ಗೀತೆ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋತೀನಿ, ಕನ್ನಡಮ್ಮನ ದೇವಾಲಯ ಅಂತ ಒಂದು ಸಾಲಿನೊಂದಿಗೆ ಶುರುವಾಗುವಂಥ ಪದ್ಯ, ಒಂದು ದೈವಿಕ ನೆಲಗಟ್ಟಿನಲ್ಲಿ ಭಾಷೆಯನ್ನು ನೋಡುವಂಥ ಪ್ರಯೋಗಶೀಲತೆ ಅದು.

ತುಂಬಾ ರೇರೆಸ್ಟ್ ಆಫ್ ದ ರೇರ್. ನಿಮಗೆ ದೈವಿಕತೆ ಅಂತಂದ್ರೆ ನೀವು ಮೌಢ್ಯ ಅಂತ ಅಂದ್ಕೊಳ್ಬೇಕಾದಾಗತ್ತ ಇಲ್ಲ. ದೈವಿಕತೆ ಅಂತಂದ್ರೆ ಒಂದು ಪಾರದರ್ಶಕತೆ, ಒಂದು ಸತ್ಯ, ಒಂದು ನೈತಿಕ ಐಡೆಂಟಿಟಿಯ ನೆಲೆಗಟ್ಟಿನಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ನನಗೆ ಕನ್ನಡಮ್ಮನನ್ನೇ ದೇವಾಲಯದ ಅಸ್ಮಿತೆಯ ಭಾಗವಾಗಿ ನೋಡೋದಿದೆಯಲ್ಲ, ಅದು ಭಾವುಕವೂ ಹೌದು ಬೌದ್ಧಿಕವೂ ಹೌದು ಅಂತ. ಅಲ್ಲಿ ನನಗೇನೋ ಸಿಗತ್ತೆ ಅಂತ ಆ ಗೀತೆ ಕೇಳ್ತಾ ಹೋದಂಗೆಲ್ಲ ಕನ್ನಡದ ತಾಯಿ ಅಂತ ನಾನು ಏನು ಅನ್ಕೋತೀನಲ್ಲ ಅದು ನನ್ನೊಳಗೆ ಅಂತಸ್ಥ ಆಗ್ತಾಳೆ ಕನ್ನಡದ ತಾಯಿ. ನಾನು ಕನ್ನಡದ ತಾಯಿಯನ್ನು ನಾನು ಹೇಗೆ ಆವಾಹಿಸಿಕೊಂಡು ನನ್ನೊಳಗಿನ ಒಂದು ಪ್ರಜ್ಞೆಯನ್ನು ಹೇಗೆ ಮರುರೂಪಿಸಿಕೊಳ್ಬೇಕು ಅನ್ನುವಂಥ ಸತ್ವ ನನಗೆ ಗೊತ್ತಾಗತ್ತಲ್ಲ. ನನಗೆ ಚಲನಚಿತ್ರ ಗೀತೆಗಳ ನಿಜವಾದ ಗೆಲುವು ಇರೋದು ಇಲ್ಲೇ ಅಂತ ಅನಿಸುತ್ತೆ ನನಗೆ. ಅಂದರೆ ಗೋಡೆಗಳನ್ನು ಕಟ್ಟುವ ಒಂದು ಮೀನಾಗಿರುವಂಥ ಕೆಲವು ಗೀತೆಗಳು ಬಂದಿದ್ದಾವೆ, ಬಟ್ ಅಂತಹ ಗೋಡೆಗಳನ್ನು ಒಡೆಯಬಲ್ಲಂಥ ಕಥನದ ಭಾಗವಾಗಿರುವಂಥ ನಿಜವಾದ ಭಾಷಿಕ ಅಸ್ಮಿತೆಯ ನಿಜವಾದ ವಿವೇಚನೆಯನ್ನು ಒಡಿಸುವಂಥ ಗೀತೆಗಳು ಕೂಡ ಬಂದಿವೆ. ಅದರಲ್ಲಿ ನನಗೆ ಈ ಗೀತೆ ಕನ್ನಡಮ್ಮನ ದೇವಾಲಯ ನನಗೆ ತುಂಬ ಮಹತ್ವದ್ದಂತ ಅನಿಸ್ತು.

ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು ಅಂತ ಹೇಳುವಂತ ಪದ್ಯ ಇದೆಯಲ್ಲ ನೀವು, ಅಂದ್ರೆ ಆ ಸಿನಿಮಾದ ಭಾಗವಾಗಿ ನೋಡಿದಾಗ ಅದಕ್ಕೊಂದು ಅದರದ ಆದ್ಯತೆ ಇದೆ. ಆ ಸಿನಿಮಾದ ಭಾಗವಾಗಿ ಆ ಗೀತೆಯನ್ನು ನೋಡಿದಾಗ ಅದು ಹೊಡೆಸುವ ಅರ್ಥ ಒಂದ್ ರೀತಿಯದ್ದು, ಆ ಸಿನಿಮಾದ ಹೊರತಾಗಿ ನಾನು ಆ ಗೀತೆಯನ್ನು ಕೇಳಿದಾಗ ಅದು ಹೊಡೆಸುವ, ಅದು ದಾಟಿಸುವಂತ ಮೌಲಿಕ ಆಲೋಚನೆ ಇನ್ನೊಂದು ರೀತಿ ಇದೆ. ಅಂದ್ರೆ ನೀನು ಈ ಸಿವಿಲೈಸ್ಡ್ ಸೊಸೈಟಿಯ ಪ್ರತಿನಿಧಿ, ನೀನು ಭಾರತದ ಪ್ರಜೆ, ನಾವು ಡೆಮೊಕ್ರಸಿ ಅಂತ ನಾವೇನು ಕರಿತೀವಲ್ಲ, ಎಂದೂ ಮರೆಯದ ಭಾರತ ರತ್ನ ನೀನಾಗಬೇಕು ಅನ್ನುವಂಥ ಹಂಬಲ ಒಂದು ಇಂಡಿವಿಜುವಲ್ ಮುಖಾಂತರ ಇನ್ನೊಬ್ಬರಿಗೆ ದಾಟುವಂಥದ್ದೇ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯಾಕಂದರೆ ಆ ಆಶಯಗಳಿದಾವಲ್ಲ ಇಡೀ ನಮ್ಮ ಸಮಾಜವನ್ನು ರಿಫಾರ್ಮ್ ಮಾಡ್ತವೆ, ರಿಫೈನ್ ಮಾಡ್ತವೆ. ಆ ಗೀತೆಯ ಆಶಯ ಕೂಡ ಅದೇ ಅಲ್ಲ. ಭಾರತ ರತ್ನ ಅಂತಂದರೆ ನೀವು ತುಂಬ ವೈಭವೀಕೃತ ಐಡೆಂಟಿಟಿ ಅಲ್ಲ, ನೀನು ನಿಜವಾದ ಮಾನವ ಸಂಪನ್ಮೂಲ ಆಗುವಂತ, ಹಿಂದೂಸ್ತಾನ ಯಾವತ್ತೂ ಮರೆಯದೇ ಇರುವಂತ ಮಹತ್ವದ ಸಂಪನ್ಮೂಲ ಆಗುವಂತ ಹೇಳುವಂತ ಒಂದು ಗೀತೆ ಅದು. ನನಗೆ ನೋಡಿ, ಇಲ್ಲಿ ನೋಡಿ, ಒಬ್ಬ ಕನ್ನಡಿಗನನ್ನ ಉದ್ದೇಶಿಸಿ ನೀನು ಭಾರತೀಯ ಪ್ರಜೆ ಹೇಗಾಗಬೇಕು ಅನ್ನುವಂತ ಒಂದು ತತ್ವ ದಾಟದಂಗೆ ಆಯ್ತಲ್ಲ. ಸೊ ನನಗೆ ಇದು ಈ ಪ್ಯಾಟರ್ನ್ ನಂಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸರ್ ನನಗೆ. ಇಂಥ ಅನೇಕ ಡೈಮೆನ್ಷನ್ಸ್ ಇದ್ದಾವೆ, ನೀವು ಹೇಳಿದ ಗೀತೆ ಕೂಡ ಹಾಗೇನೆ. ಅಂದರೆ ಇಡೀ ಭಾರತದ ನಕಾಶೆಯನ್ನು ಕೇಂದ್ರೀಕರಿಸಿಕೊಂಡು ಒಂದು ಮಂದಿರ ಪ್ರಜ್ಞೆಯ ನೆಲೆಗಟ್ಟಿನಲ್ಲಿ ಭಾರತವನ್ನು ಇಂಟರ್ಪ್ರಿಟ್ ಮಾಡುವಂಥದ್ದು, ಅಂದರೆ ನಿಮ್ಮ ಇಂಡಿವಿಜುವಲಿಸ್ಟಿಕ್ ಐಡೆಂಟಿಟಿಯನ್ನು ರಿಫೈನ್ ಮಾಡೋದು ಅಂತ, ಸಂಸ್ಕರಣಗೊಳಿಸೋದು ಅಂತ ಹೇಳ್ತೀವಿ. ಸಂಸ್ಕೃತಿಯ ಕಾಂಟೆಕ್ಸ್ಟಲ್ಲಿ ಭಾಷಿಕ ಸಂಕರಗಳಿರ್ತವೆ, ಇಂಡಿವಿಜುವಲಿಸ್ಟಿಕ್ ಐಡೆಂಟಿಟಿಯಲ್ಲಿ ನಮ್ಮ ವ್ಯಕ್ತಿಗತ ಸಂಸ್ಕಾರಗಳು ತುಂಬ ಮಹತ್ವದ ಕೆಲಸ ಮಾಡ್ತವೆ. ಸೊ ಅವುಗಳ ಆ ಸಂಸ್ಕಾರಕ್ಕೆ ಬೇಕಾಗಿರುವಂಥ ಅಂಥ ಭಾಷಿಕ ಸಂಕರಗಳಿಗೆ ಬೇಕಾಗಿರುವಂಥ ತತ್ವಗಳನ್ನು, ವಿವೇಕವನ್ನು ಚಲನಚಿತ್ರ ಗೀತೆ ಹೇಳಿ ದಾಟಿಸಿದ್ದಾರೆ ಅಂತ.

ಅದು ಕನ್ನಡದ ಒಂದು ಅಸ್ಮಿತೆಯ ಪದ್ಯವಾಗಿ ಜನಮಾನವನ್ನ ಸೆಳೆದಿದೆ. ಇವತ್ತು ಹೊಸ ಯುವಕರು ಕೂಡ, ಹೊಸ ತಲೆಮಾರು ಕೂಡ ಅದನ್ನ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಒಂದು ಆದ್ಯತೆಯಾಗಿ ಅದನ್ನು ಬಳಸ್ತಾ ಇದ್ದಾರೆ ಅನ್ನೋದಕ್ಕಿಂತ ಅದನ್ನ ತಮ್ಮ ಕನ್ನಡ ಸಂಸ್ಕೃತಿಯ ಪ್ರಜ್ಞೆಗೆ ಪೂರಕವಾಗಿಸಿಕೊಳ್ತಾ ಇದ್ದಾರೆ ಅನ್ನೋದು ನನಗೆ ಅದು ಕರೆಕ್ಟ್ ವಾಕ್ಯ ಅಂತ ಅನ್ಸುತ್ತೆ. ಈ ಮಾತಿನೊಂದಿಗೆ ಈ ಸಂಚಿಕೆಯನ್ನ ಪೂರ್ಣಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಮಾತ್ರಗಳ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೇ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸ ಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ PM ಸೂರ್ಯ ಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
3: ರೇಡಿಯೋ ನಿನಾದ 90.4 FM ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಇವತ್ತು ತುರ್ತು ನಿಧಿ, ಭವಿಷ್ಯದ ಆಪದ್ ಬಾಂಧವ, ಈ ವಿಷಯದ ಹಿನ್ನೆಲೆಯಲ್ಲಿ ಸಂವಾದ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸುವವರು ಎಸ್ಡಿಎಂ ಕಾಲೇಜಿನ ಕಾಮರ್ಸ್ ವಿಭಾಗದ ಉಪನ್ಯಾಸಕರು ಹಾಗೂ ತೆರಿಗೆ ಸಲಹಾ ಕೇಂದ್ರದ ಸಂಯೋಜಕರು ಆಗಿರುವ ಡಾಕ್ಟರ್ ಭಾನುಪ್ರಕಾಶ್ BE ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ.
3: ಎಸ್ಡಿಎಂ ಕಾಲೇಜಿನ ಅಂತಿಮ BCOM ನ ಪ್ರಜ್ವಲ್ HB ಇದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ.
3: ಅಂತಿಮ BCOM ನ ಧಾರಿಣಿ ಅವರು ನಮ್ಮೊಂದಿಗಿದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
6: ಎಲ್ರಿಗೂ ನಮಸ್ಕಾರ.
3: ಈಗ ವಿದ್ಯಾರ್ಥಿಗಳು ಡಾಕ್ಟರ್ ಭಾನುಪ್ರಕಾಶ್ BE ಇವರ ಜೊತೆಗೆ ಮಾತುಕತೆಯನ್ನ ಮುಂದುವರಿಸಲಿದ್ದಾರೆ.
6: ಸರ್, ತುರ್ತು ನಿಧಿ ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು, ಅದು ಎಷ್ಟು ಮುಖ್ಯ ನಮಗೆ?
4: ಇತ್ತೀಚಿನ ದಿನಗಳಲ್ಲಿ ತುರ್ತು ನಿಧಿ, ನೀವು ಹೇಳಿದಾಗೆ ಎಮರ್ಜೆನ್ಸಿ ಫಂಡ್ ಅಂದರೆ ಮನುಷ್ಯನ ಜೀವನದಲ್ಲಿ ಅಚಾನಕ್ಕಾಗಿ ಎದುರಾಗುವ ಅತ್ಯಾವಶ್ಯಕ ವೆಚ್ಚಗಳಿಗಾಗಿ ಮೊದಲೇ ಅಂದರೆ ಮುಂಚಿತವಾಗಿ ಸ್ವಲ್ಪ ಹಣವನ್ನು ತೆಗೆದು ಇಡುವ ಒಂದು ಕ್ರಿಯೆ. ಉದಾಹರಣೆಗೆ ಉದ್ಯೋಗ ಕಳೆದುಕೊಂಡಾಗ ದಿಢೀರಾಗಿ ಬಂದಂಥ ಆಸ್ಪತ್ರೆ ಖರ್ಚು, ತುರ್ತು ಪ್ರಯಾಣದ ಅನಿವಾರ್ಯತೆ, ಹೀಗೆ ಇವು ಯಾವಾಗ ಬೇಕಾದರೂ ಬರಬಹುದು. ಆ ಸಮಯದಲ್ಲಿ ಸಾಲಕ್ಕೆ ಮೊರೆ ಹೋಗದೆ ಕುಟುಂಬದ ಗೌರವ ಮತ್ತು ಮನಸ್ಸಿನ ನೆಮ್ಮದಿಯನ್ನು ಕಾಪಾಡಿಕೊಳ್ಳುವ ಒಂದು ರಕ್ಷಣಾ ಕವಚವೇ ಈ ತುರ್ತು ನಿಧಿ ಎನ್ನಬಹುದು.
7: ಮಧ್ಯಮ ವರ್ಗದ ಕುಟುಂಬಗಳಿಗೆ ತುರ್ತು ನಿಧಿಯ ಅಗತ್ಯತೆ ಇದೆಯೇ?
4: ಖಂಡಿತ ಇದೆ. ಮಧ್ಯಮ ವರ್ಗ, ಕೆಳವರ್ಗ ಅಥವಾ ಶ್ರೀಮಂತರನ್ನಕ್ಕಿಂತ ಹೆಚ್ಚಾಗಿ ತುರ್ತು ನಿಧಿ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬೇಕಾಗ್ತದೆ. ಹೆಸರೇ ಸೂಚಿಸುವಂತೆ ತುರ್ತು ಅಚಾನಕ್ಕಾಗಿ ಬರುವಂಥದ್ದು. ಅದರಲ್ಲೂ ನೀವು ಕೇಳಿದ ಹಾಗೆ ಮಧ್ಯಮ ವರ್ಗದ ಕುಟುಂಬಗಳು ಹೆಚ್ಚಾಗಿ ತಿಂಗಳ ಸಂಬಳದ ಮೇಲೆ ಜೀವನ ನಡೆಸ್ತಿರ್ತವೆ. ಯಾವುದಾದ್ರೂ ಒಂದು ಅನಿರೀಕ್ಷಿತ ವೆಚ್ಚ ಬಂದರೆ ಆಗ ಕ್ರೆಡಿಟ್ ಕಾರ್ಡು ಅಥವಾ ವೈಯಕ್ತಿಕ ಸಾಲ ಮಾಡಿ ಅದರ ಒತ್ತಡನ್ನೇ ಎದುರಿಸಬೇಕಾಗ್ತದೆ. ಇದರಿಂದ ಅವರಿಗೆ ಬಡ್ಡಿಯ ಹೊರೆ ಬೀಳುತ್ತದೆ ಹಾಗೂ ಭವಿಷ್ಯದ ಗುರಿಗಳಿಗೆ ಅಡ್ಡಿಯಾಗಬಹುದು ಮತ್ತು ಮನೆಯಲ್ಲಿ ಕುಟುಂಬದವರ ನಡುವೆ ಮಾನಸಿಕ ಒತ್ತಡ ಹೆಚ್ಚಾಗ್ತದೆ. ಹಾಗಾಗಿ ತುರ್ತುನಿಧಿ ಇದ್ರೆ ಈ ಎಲ್ಲಾ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಬಹುದು.
6: ಸರ್, ತುರ್ತುನಿಧಿಯನ್ನು ಯಾವ್ಯಾವ ರೀತಿಯಲ್ಲೆಲ್ಲ ಇಟ್ಕೊಳ್ಬೇಕು?
4: ತುರ್ತುನಿಧಿ ಅಂದ್ರೆ ನಮಗೆ ಬೇಕಾದಾಗ ತಕ್ಷಣ ಲಭ್ಯವಾಗಬೇಕು, ಆ ತರ ತುರ್ತುನಿಧಿಯನ್ನು ಇಟ್ಕೊಳ್ಬೇಕು. ಅದರಿಂದ ಸಾಮಾನ್ಯವಾಗಿ ಉಳಿತಾಯ ಖಾತೆ ಅಥವಾ ಲಿಕ್ವಿಡ್ ರೂಪದಲ್ಲಿರುವಂತಹ ಸುರಕ್ಷಿತ ಹೂಡಿಕೆಗಳಲ್ಲಿ ಇಡೋದು ಉತ್ತಮ. ಸಾಮಾನ್ಯವಾಗಿ ಎಲ್ಲರ ಹತ್ರ ಉಳಿತಾಯ ಖಾತೆ ಇರ್ತದೆ, ಬಟ್ ಆ ಉಳಿತಾಯ ಖಾತೆನ ಎಲ್ಲಾ ಪರ್ಪಸ್ಗೂ ಯೂಸ್ ಮಾಡಬಾರ್ದು. ಪ್ರತ್ಯೇಕವಾಗಿ ಒಂದು ಉಳಿತಾಯ ಖಾತೆ ತುರ್ತುನಿಧಿಗೋಸ್ಕರ ಇಡಬೇಕಾಗ್ತದೆ. ಹಾಗಾಗಿ ಈ ಲಾಕ್ ಇನ್ ಪೀರಿಯಡ್ ಇರುವಂತಹ ಹೂಡಿಕೆಗಳನ್ನು ಇಡಬಾರ್ದು. ಉದಾಹರಣೆಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಲಾಕ್ ಇನ್ ಪೀರಿಯಡ್ ಇರ್ತದೆ, 1 ವರ್ಷ 2 ವರ್ಷ 3 ವರ್ಷ. ಅದರಲ್ಲಿ ನೀವು ಹೂಡಿಕೆ ಮಾಡಿದ್ರೆ ನಿಮ್ಗೆ ಎಮರ್ಜೆನ್ಸಿ ಟೈಮಲ್ಲಿ ಅದು ಸಿಗೋದಿಲ್ಲ. ಹಾಗಾಗಿ ಯಾವುದು ಲಿಕ್ವಿಡ್ ರೂಪದಲ್ಲಿ ಸಿಗ್ತದೆ, ಸಾಮಾನ್ಯವಾಗಿ ಉಳಿತಾಯ ಖಾತೆಲಿ ಇಟ್ಟರೆ ಭಾರಿ ಒಳ್ಳೇದು.
7: ತುರ್ತು ನಿಧಿಯನ್ನು ಯಾವ ಯಾವ ಖರ್ಚಿಗೆ ಬಳಸಬೇಕು, ಯಾವ ಖರ್ಚಿಗೆ ಬಳಸಬಾರದೆಂದು ಹೇಳ್ತೀರಾ?
4: ಒಳ್ಳೆ ಪ್ರಶ್ನೆ. ತುರ್ತು ನಿಧಿಯನ್ನು ಯಾವ ಖರ್ಚಿಗೆ ಬಳಸಬೇಕು ಅಂದ್ರೆ, ಆಲ್ರೆಡಿ ನಾವು ತುರ್ತು ನಿಧಿ ನಿರ್ಮಾಣ ಮಾಡಿದ್ದೇವೆ, ನಮ್ಮ ತುರ್ತು ನಿಧಿಯಲ್ಲಿ ಸ್ವಲ್ಪ ಅಮೌಂಟ್ ಇದೆ ಅಂತ ಆದ್ರೆ, ಅದರಲ್ಲಿ ಮುಖ್ಯವಾಗಿ ನಾವು ಅಚಾನಕ್ ಬರುವಂತ ಆಸ್ಪತ್ರೆ ವೆಚ್ಚ, ಉದಾಹರಣೆಗೆ ಉದ್ಯೋಗ ನಷ್ಟ. ಉದ್ಯೋಗ ನಷ್ಟ ಅಂದ್ರೆ ಕೋವಿಡ್ ಟೈಮಲ್ಲಿ ಕೆಲವರು ಅವರ ಕೆಲಸ ಕಳ್ಕೊಂಡ್ರು ಮತ್ತೆ ಉದ್ಯೋಗ ಕಳ್ಕೊಂಡ್ರು ಆ ಟೈಮಲ್ಲಿ, ಮತ್ತೆ ಮನೆ ಮತ್ತೆ ವಾಹನ ತುರ್ತು ರಿಪೇರಿ ಆಗೋ ಟೈಮಲ್ಲಿ, ಈಗ ಮಳೆ ಬಂತು ಅಥವಾ ಬೇರೆ ಏನಾದರೂ ಒಂದು ನೈಸರ್ಗಿಕ ಕೃತ್ಯಗಳಿಂದ ಏನಾದರೂ ಹಾಳಾಯ್ತು ಮನೆ, ಆ ಟೈಮಲ್ಲಿ ದುರಸ್ತಿ ಮಾಡಲಿಕ್ಕೆ ಮತ್ತು ತುರ್ತು ಪ್ರಯಾಣ ಮಾಡಲಿಕ್ಕಿದ್ರೆ ಅಥವಾ ಕಾನೂನು ಸಂಬಂಧಿತ ಸಮಸ್ಯೆಗಳಿಗೆ ಮಾತ್ರ ಇದನ್ನು ಬಳಸಬೇಕು. ಮತ್ತೆ ಯಾವುದಕ್ಕೆ ಬಳಸಬಾರ್ದು ಅಂತ ಹೇಳೋದಾದ್ರೆ, ಸಾಮಾನ್ಯವಾಗಿ ಬರುವಂತಹ ಖರ್ಚುಗಳಿಗೆ ಬಳಸಬಾರ್ದು. ಉದಾಹರಣೆಗೆ ಪ್ರತಿ ವರ್ಷ ಹಬ್ಬ ಬರ್ತದೆ, ಹಬ್ಬ ಅಂದ ತಕ್ಷಣ ನಾವು ಅದನ್ನು ಎಮರ್ಜೆನ್ಸಿ ಫಂಡಿಂದ ತಗೊಂಡೋಗಿ ಮೋಜು ಮಾಡುವಂಥದ್ದು, ಮತ್ತೆ ಹೆಚ್ಚಾಗಿ ಶಾಪಿಂಗ್ ಮಾಡುವಂಥದ್ದು, ಮತ್ತೆ ಮೋಜಿನ ಪ್ರವಾಸಗಳು ತಗೊಳ್ಳುವಂಥದ್ದು, ಹೊಸ ಹೊಸ ಗೆಜೆಟ್ಸ್ಗಳನ್ನ ತಗೊಳ್ಳುವಂಥದ್ದು, ನಮಗೆ ಅವಶ್ಯಕತೆ ಇಲ್ಲ ಆದರೂ ಕೂಡ ಒಂದು ಶೋಕಿಗಾಗ ಅಥವಾ ಪ್ರೆಸ್ಟೀಜ್ಗಾಗ ನಾವು ಹೊಸ ಗೆಜೆಟ್ಗಳನ್ನ ತಗೊಳ್ಳೋದು ಮತ್ತು ಐಷಾರಾಮಿ ಖರ್ಚುಗಳಿಗೆ ಬಳಸಬಾರ್ದು. ಹಾಗಾದರೆ ಬಳಸ್ತೀವಿ ಅಂತಂದರೆ ಎಮರ್ಜೆನ್ಸಿ ಫಂಡಿಂದ ಅದರ ಉದ್ದೇಶನ ನಾವು ಮರ್ತಂಗಾಗ್ತದೆ. ಎಮರ್ಜೆನ್ಸಿ ಫಂಡಲ್ಲಿ ಎಷ್ಟು ಹಣ ಇರಬೇಕು ಅನ್ನೋಂಥದ್ದು ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿರ್ತದೆ. ಯಾಕೆಂದರೆ ಇದು ಸಾಮಾನ್ಯವಾಗಿ ಒಂದು ಕುಟುಂಬದ ಅಥವಾ ಒಬ್ಬರ ಕನಿಷ್ಠ 6 ತಿಂಗಳಿಂದ 12 ತಿಂಗಳಿಗೆ ಬೇಕಾದ ಅವಶ್ಯಕ ಖರ್ಚುಗಳಿಗೆ ಇಟ್ಟಿರಬೇಕಾಗ್ತದೆ. ಉದಾಹರಣೆಗೆ ಮನೆ ಬಾಡಿಗೆ, ಸಾಲ ಮಾಡಿದರೆ ಸಾಲದ ಕಂತು ತೀರಿಸಲಿಕ್ಕೆ, ಪ್ರತಿ ತಿಂಗಳು ವಿದ್ಯುತ್ ಬಿಲ್ ಕಟ್ಟಲಿಕ್ಕೆ, ನೀರಿನ ಬಿಲ್ ಕಟ್ಟಲಿಕ್ಕೆ, ಜೀವನ ಮಾಡಲಿಕ್ಕೆ ಬೇಕಾಗಿರುವಂಥ ದಿನಸಿ ಖರ್ಚುಗಳಿಗೆ, ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ಬಂದು ಉದ್ಯೋಗ ಮಾಡ್ತಿದ್ರೆ ಅಥವಾ ಬೇರೆ ಬಿಸ್ನೆಸ್ ಮಾಡ್ತಿದ್ರೆ ಪ್ರಯಾಣದ ವೆಚ್ಚ ಇರಬೇಕು, ಅದರಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಿದ್ರೆ ಮಕ್ಕಳ ಶಾಲಾ ಶುಲ್ಕ ಸೇರಿರಬೇಕು, ಮತ್ತು ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ ಮೊಬೈಲ್ ಬಿಲ್ಲು ಮತ್ತು ಇಂಟರ್ನೆಟ್ ಬಿಲ್ಲು, ನೀವೇನಾದರೂ ವಿಮೆ ಪರ್ಚೇಸ್ ಮಾಡಿದರೆ ವಿಮೆ ಬಿಲ್ ಪ್ರೀಮಿಯಂ ಪೇಮೆಂಟ್ ಮಾಡೋದು, ಅಥವಾ ರೆಗ್ಯುಲರಾಗಿ ನೀವು ಔಷಧಿ ತಗೊಳ್ತಾ ಇದ್ರಿ ಅಂದರೆ ಪ್ರತಿ ತಿಂಗಳು ಔಷಧಿಗೆ ಎಷ್ಟು ಖರ್ಚಾಗ್ತದೆ, ಇದನ್ನೆಲ್ಲ ಲೆಕ್ಕ ಮಾಡಿ 6 ತಿಂಗಳಿಂದ 1 ವರ್ಷದವರೆಗೆ ಬೇಕಾಗಿರುವಂಥ ಅಮೌಂಟ್ನ ನಾವು ತುರ್ತು ನಿಧಿಯಲ್ಲಿ ಇಡಬೇಕಾಗ್ತದೆ.
7: ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉದಾಹರಣೆ ಕೊಡ್ಬೋದು ಸರ್?
4: ಉದಾಹರಣೆಗೆ ಈಗ ನಾನು ನನ್ನ ವೈಯಕ್ತಿಕ ಖರ್ಚು 1 ತಿಂಗಳಿಗೆ 30,000 ರೂಪಾಯಿ ಅಂತ ಇಟ್ಕೊಂಡ್ರೆ ಅದು 6 ತಿಂಗಳಿಗೆ 180,000 ಆಗ್ತದೆ. 1 ವರ್ಷ ನಾವು ಹೇಳಿದ 6 ತಿಂಗಳಿಂದ 1 ವರ್ಷದವರೆಗೆ ಎಮರ್ಜೆನ್ಸಿ ಫಂಡ್ ಇಟ್ಕೋಬೇಕು ಅಷ್ಟು ಖರ್ಚು ಅಂತ. 1 ವರ್ಷ ಅಂತ ಅಂದರೆ 360,000 ರೂಪಾಯಿ ಆಗ್ತದೆ. ನಾನು 360,000 ರೂಪಾಯಿ ನಾನು ಎಮರ್ಜೆನ್ಸಿ ಫಂಡಲ್ಲಿ ಇಟ್ಟರೆ ನಾಳೆ ನನಗೆ ಉದ್ಯೋಗ ನಷ್ಟ ಆದರೆ ಅಥವಾ ಬೇರೆ ಏನಾದರೂ ಸಮಸ್ಯೆ ಆದರೆ 1 ವರ್ಷದಲ್ಲಿ ಇಟ್ಟರಂತ 1 ವರ್ಷಕ್ಕೆ ಸಲುವಾಗಿ ಇಟ್ಟರಂತ 360,000 ನಾನು ಉಪಯೋಗಿಸ್ಕೋಬೋದು. ಹಾಗಾಗಿ ನನಗೆ ಸಡನ್ ಆಗಿ ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ.
6: ಸರ್, ಎಲ್ಲರಿಗೂ ಒಂದೇ ಪ್ರಮಾಣದ ತುರ್ತು ನಿಧಿ ಸಾಕಾಗ್ತದ?
4: ಇಲ್ಲ, ಎಲ್ರಿಗೂ ಒಂದೇ ಪ್ರಮಾಣದ ತುರ್ತು ನಿಧಿ ಸಾಕಾಗೋದಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರ ಪರಿಸ್ಥಿತಿ ಬೇರೆ. ಉದಾಹರಣೆಗೆ ನಾನು 4,000 ಬಾಡಿಗೆ ಮನೆಯಲ್ಲಿ ಇದ್ದೀನಿ ಅಂದ್ರೆ ನನ್ನ ಸ್ಥಿತಿ ಬೇರೆ, 10,000 ರೂಪಾಯಿ ಬಾಡಿಗೆಲಿ ಇದ್ದೀನಿ ನನ್ನ ಸ್ಥಿತಿ ಬೇರೆ. ನಾನು 1 ತಿಂಗಳಿಗೆ 25,000 ಖರ್ಚು ಮಾಡ್ತೀನಿ, ಇನ್ನೊಬ್ರು 50,000 ಖರ್ಚು ಮಾಡ್ತೀರಿ ಅಂದ್ರೆ ಅದು ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗ್ತಿರ್ತದೆ. ಹಾಗಾಗಿ ಯಾವ್ದ್ರ ಮೇಲೆ ಅದು ಹೊಂದಿಕೆ ಆಗಿರ್ತದೆ ಅಂದ್ರೆ ಆದಾಯದ ಸ್ಥಿರತೆ. ಈಗ ಉದಾಹರಣೆಗೆ ಉದ್ಯೋಗ ಸಂಬಳ ತಗೊಳ್ತಾರೆ ಅಂದ್ರೆ ಪ್ರತಿ ತಿಂಗಳು ಸಂಬಳ ಬರ್ತದೆ, ಆದ್ರೆ ವ್ಯಾಪಾರ ಮಾಡೋರಿಗೆ ಪ್ರತಿ ತಿಂಗಳು ಒಂದೇ ತರದ ವ್ಯಾಪಾರ ಆಗೋದಿಲ್ಲ, ಏರುಪೇರು ಆಗ್ತದೆ. ಮತ್ತೆ ಅವಲಂಬಿತರು ಇರ್ತಾರೆ. ಈಗ ಉದಾಹರಣೆಗೆ ಗಂಡ ಹೆಂಡತಿ ಒಂದು ಮಗು, ಅಥವಾ ಗಂಡ ಹೆಂಡತಿ ಅಪ್ಪ ಅಮ್ಮ, ಅಥವಾ ಗಂಡ ಹೆಂಡತಿ ಅಪ್ಪ ಅಮ್ಮ ಜೊತೆಗೆ ತಂಗಿ ತಮ್ಮ, ಯಾರು ಡಿಪೆಂಡೆಂಟ್ಸ್ ಇರ್ತಾರಲ್ಲ, ನಂಬರ್ ಆಫ್ ಡಿಪೆಂಡೆಂಟ್ಸ್ ಜಾಸ್ತಿ ಆದಷ್ಟು ನಿಮಗೆ ತುರ್ತು ನಿಧಿಯ ಪ್ರಮಾಣ ಜಾಸ್ತಿ ಆಗಿರಬೇಕಾಗ್ತದೆ. ಸೊ ಮತ್ತೆ ನನಗೆ ಆರೋಗ್ಯ ಸಮಸ್ಯೆ ಇದ್ರೆ ಪ್ರತಿ ಆರೋಗ್ಯ ಸಮಸ್ಯೆಗೆ ಬೇಕಾದಂಥ ಟ್ರೀಟ್ಮೆಂಟ್ಗೆ ಎಕ್ಸ್ಪೆಂಡಿಚರು, ಮತ್ತೆ ಇನ್ಶೂರೆನ್ಸ್ ಮಾಡಿಸಿದ್ರೆ ಅದರ ಪೇಮೆಂಟ್ ಮಾಡುವಂಥದ್ದು, ಇವೆಲ್ಲವೂ ತುರ್ತು ನಿಧಿಯ ಪ್ರಮಾಣವನ್ನು ನಿರ್ಧರಿಸ್ತವೆ. ನಾನು ಆವಾಗಲೂ ಹೇಳಿದಾಗೆ ದಿನಗೂಲಿ ಕಾರ್ಮಿಕರು, ವ್ಯಾಪಾರಿಗಳು, ಮತ್ತು ಹೆಚ್ಚು ಅವಲಂಬಿತರಿರುವಂತಹ ಕುಟುಂಬದವರಿಗೆ ಹೆಚ್ಚಿನ ನಿಧಿ ಬೇಕಾಗ್ತದೆ.
7: ಇಂದಿನ ಡಿಜಿಟಲ್ ಯುಗದಲ್ಲಿ ತುರ್ತು ನಿಧಿಯನ್ನು ಲೆಕ್ಕ ಹಾಕುವ ಒಂದು ಮಾರ್ಗವನ್ನು ಹೇಳ್ಬೋದು ಸರ್?
4: ಇದೆ, ಇತ್ತೀಚೆಗೆ ನೀವು ವೆಬ್ಸೈಟ್ಗಳಲ್ಲಿ ನೋಡ್ಬೋದು, ಯೂಟ್ಯೂಬರ್ಗಳಲ್ಲಿ ಸಿಗ್ತದೆ, ಹಣಕಾಸು ಕ್ಯಾಲ್ಕುಲೇಟರ್ ಫೈನಾನ್ಷಿಯಲ್ ಕ್ಯಾಲ್ಕುಲೇಟರ್ಸ್ ಅಂತ ಇದೆ. ಬೇರೆ ಬೇರೆ ವೆಬ್ಸೈಟ್ ಅಲ್ಲಿ ಬೇರೆ ಬೇರೆ ಆಪ್ ಡೆವಲಪ್ ಮಾಡಿದ್ದಾರೆ ಫೈನಾನ್ಷಿಯಲ್ ಕ್ಯಾಲ್ಕುಲೇಟರ್ಸ್. ಅದರಲ್ಲಿ ನೀವು ನಿಮ್ಮ ಆದಾಯ, ನಿಮ್ಮ ಖರ್ಚು ಮತ್ತೆ ನಿಮ್ಮ ಇತರ ಮಾಹಿತಿಗಳನ್ನ ಅದನ್ನ ಹಾಕಿದ್ರೆ ನಿಮ್ಗೆ ಅದು ಚಾರ್ಟ್ ಮುಖಾಂತರ ಅಥವಾ ನಿಮ್ಗೆ ಬೇರೆ ಗ್ರಾಫ್ ಮುಖಾಂತರ ನಿಮ್ಗೆ ತೋರಿಸ್ಕೊಡ್ತದೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು, ಉಳಿತಾಯ ಎಷ್ಟು, ನಿಮ್ಮ ಎಮರ್ಜೆನ್ಸಿ ಫಂಡ್ಗೆ ಎಷ್ಟು ಬೇಕಾಗ್ತದೆ, ನಿಮ್ಮ ಎಷ್ಟು ಖರ್ಚು ಬೇಕಾಗ್ತದೆ, ಒಂದು ತಿಂಗಳಿಗೆ ಎಷ್ಟು ನೀವು ಎಮರ್ಜೆನ್ಸಿ ಫಂಡ್ಗೆ ಉಳಿಸ್ಬೋದು, ಅದನ್ನೆಲ್ಲ ಗ್ರಾಫ್ ಮುಖಾಂತರ ಮತ್ತು ಚಾರ್ಟ್ ಮುಖಾಂತರ ತಿಳಿಸುವಂತ ಕೆಲವೊಂದು ಡಿಜಿಟಲ್ ಕ್ಯಾಲ್ಕುಲೇಟರ್ಸ್ ಕೂಡ ಇದೆ, ಫೈನಾನ್ಷಿಯಲ್ ಕ್ಯಾಲ್ಕುಲೇಟರ್ಸ್ ಅಂತ ಕರೀತಾರೆ.
6: ಸರ್, ಈಗ ಒಂದು ತುರ್ತು ನಿಧಿಯನ್ನು ನಾವು ಹೇಗೆ ಆರಂಭಿಸಬೇಕು?
4: ಇದು ತುಂಬಾ ಉತ್ತಮವಾದ ಪ್ರಶ್ನೆ. ವೈಯಕ್ತಿಕವಾಗಿ ನಾನು ತುರ್ತುನಿಧಿ ಬಗ್ಗೆ ಕೇಳಿದ್ದೆ, ಆದರೆ ತುರ್ತುನಿಧಿಯನ್ನು ಹೇಗೆ ನಿರ್ಮಾಣ ಮಾಡಬೇಕು, ಹೇಗೆ ಪ್ರಾರಂಭಿಸಬೇಕು ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ನಾನು ಸ್ವಲ್ಪ ಅದನ್ನು ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಯಾಕೆ ಸೀರಿಯಸ್ ಆಗಿ ತಗೊಂಡಿದ್ದೀನಿ ಅಂತಂದ್ರೆ, ಅರ್ಲಿ ಸ್ಟೇಜಲ್ಲಿ ಅಂದರೆ ಯಾವುದೇ ಉದ್ಯೋಗದಾತನಿಗೆ ಉದ್ಯೋಗಸ್ಥನಿಗೆ ಮೊದಲೇ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಅಥವಾ ಮೊದಲೇ ಈ ರೀತಿ ನಿಧಿಯನ್ನು ಸ್ಟಾರ್ಟ್ ಮಾಡಿದ್ರೆ ಪ್ರಾರಂಭ ಮಾಡಿದ್ರೆ ಕಡಿಮೆ ಅಮೌಂಟ್ ಸಾಕಾಗ್ತದೆ. ಆದರೆ ಒಂದು ವರ್ಷ ಆದಮೇಲೆ, ಇಷ್ಟು ವರ್ಷ ಆದಮೇಲೆ ತುರ್ತು ನಿಧಿಯ ಪ್ರಮಾಣ ಜಾಸ್ತಿ ಆಗಬೇಕಾಗ್ತದೆ. ಅದಕ್ಕೆ ನನ್ನ ಸಲಹೆ ಏನಂತಂದರೆ, ಆದಷ್ಟು ಬೇಗ ತುರ್ತು ನಿಧಿಯನ್ನು ನಿರ್ಮಾಣ ಮಾಡಲಿಕ್ಕೆ ಕೈಗೊಳ್ಳಬೇಕು, ಮತ್ತು ಅದಕ್ಕೋಸ್ಕರ ಪ್ರತ್ಯೇಕ ಖಾತೆ ತೆರಬೇಕು. ನಾನು ಆವಾಗಲೂ ಹೇಳಿದೆ, ಉದಾಹರಣೆಗೆ ನನ್ನದೊಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದೆ, ಉಳಿತಾಯ ಖಾತೆ, ಅದನ್ನು ನಾನು UPI ಪೇಮೆಂಟ್ಗೂ ಯೂಸ್ ಮಾಡ್ತೀನಿ, ಮತ್ತು ಬೇರೆ ಎಕ್ಸ್ಪೆಂಡಿಚರ್ಗೂ ಯೂಸ್ ಮಾಡ್ತೀನಿ, ಇನ್ವೆಸ್ಟ್ಮೆಂಟ್ಗೂ ಯೂಸ್ ಮಾಡ್ತೀನಿ. ಹಾಗಂತೇಳಿ ಅದರಲ್ಲಿ ನಾನು ತುರ್ತು ನಿಧಿ ಇಟ್ಟರೆ ನಾಳೆ ನನಗೆ ಗೊತ್ತಿಲ್ಲದಂಗೆ ಅಮೌಂಟ್ನ ಖರ್ಚು ಮಾಡಿಬಿಡ್ತೀನಿ. ಅದಕ್ಕೆ ಏನು ಮಾಡ್ಬೋದು ಅಂದರೆ, ತುರ್ತು ನಿಧಿಗೋಸ್ಕರನೇ ಒಂದು ಸಪ್ರೇಟಾಗಿ ಒಂದು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡೋದು. ಅದರಲ್ಲಿ ಯಾವ್ದನ್ನು UPI ಪೇಮೆಂಟ್ ಮಾಡಬಾರ್ದು, ಯಾವ್ದಕ್ಕೂ ಲಿಂಕ್ ಆಗಿರಬಾರ್ದು, ಜಸ್ಟ್ ತುರ್ತು ನಿಧಿಗೋಸ್ಕರ ಅದನ್ನು ಎರಡೇ ಟ್ರಾನ್ಸಾಕ್ಷನ್, ಒಂದು ಇನ್ವೆಸ್ಟ್ ಇಡಲಿಕ್ಕೆ ಅಮೌಂಟ್ನ, ಇನ್ನೊಂದು ಎಮರ್ಜೆನ್ಸಿ ಟೈಮಲ್ಲಿ ತಗೊಳ್ಳಿಕ್ಕೆ. ಸೊ ಹಾಗಾಗಿ ಒಂದು ಪ್ರತ್ಯೇಕ ಖಾತೆ ತೆರಿಬೇಕು. ಎರಡನೇದು, ಎಷ್ಟು ಆಗ್ತದೆ ಅಷ್ಟು ಅಮೌಂಟ್ ಶುರು ಮಾಡಬೇಕು. ಸರ್, ನನಗೆ ಇನ್ನು 3 ತಿಂಗಳು ಆದಮೇಲೆ ಪ್ರಮೋಷನ್ ಆಗ್ತದೆ, ಇನ್ನು 3 ತಿಂಗಳು ಆದಮೇಲೆ ನನಗೆ ಸ್ಯಾಲ್ರಿ ಜಾಸ್ತಿ ಬರ್ತದೆ, 3 ತಿಂಗಳು ಆದಮೇಲೆ ಖರ್ಚು ಕಡಿಮೆ ಆಗ್ತದೆ, ಆವಾಗ ನಾನು ಅದಾಗಬಾರ್ದು. ಈಗ ಎಷ್ಟಿದೆ ಅಲ್ಲಿಂದ ಶುರು ಮಾಡಬೇಕು. 500 ಅಂದರೆ 500 ರೂಪಾಯಿಂದ, 1,000 ಅಂದರೆ 1,000. ಬಟ್ ಆದಷ್ಟು ಬೇಗ ಶುರು ಮಾಡುವಂಥದ್ದು ಒಳ್ಳೆಯದು. ಸೊ ಇದರಿಂದ ಮುಂದೆ ಹೊಸ ಹೊಸ ಜವಾಬ್ದಾರಿಗಳು ಬಂದಾಗೆ, ಸೊ ನಿಮ್ಮ ಉಳಿತಾಯ ಏನು ತುರ್ತು ನಿಧಿ ಅದಲ್ಲ, ಅದರ ಪ್ರಮಾಣನೂ ಕೂಡ ಹೆಚ್ಚು ಕಡಿಮೆ ಮಾಡ್ಬೋದು. ಉದಾಹರಣೆಗೆ ನಾಳೆ ತುಂಬ ಆದಾಯ ಬಂತು ಅಂದರೆ ನೀವು ಜಾಸ್ತಿ ಇನ್ವೆಸ್ಟ್ ಮಾಡ್ಬೋದು, ತುಂಬ ಖರ್ಚು ಬಂತು ಅಂದರೆ ಸ್ವಲ್ಪ ಕಡಿಮೆ ಮಾಡ್ಬೋದು. ಆದರೆ ಕಂಟಿನ್ಯೂಟಿ ಇರಬೇಕು, ರೆಗ್ಯುಲರ್ ಆಗಿ ಪ್ರತಿ ತಿಂಗಳು ಅಂದರೆ ಪ್ರತಿ ತಿಂಗಳು ತುರ್ತು ನಿಧಿಗೆ ಇಷ್ಟು ಅಮೌಂಟನ್ನು ತೆಗೆದಿಟ್ಟದು ಒಳ್ಳೆಯದು.
7: ತುರ್ತು ನಿಧಿ ನಿರ್ವಹಣಾ ಸಮಯದಲ್ಲಿ ಆಗುವಂತಹ ಕೆಲವು ತಪ್ಪುಗಳು,
4: ನಾನು ಹೇಳಿದೆ ನಾವೇನು ಮಾಡ್ತೀವಿ ಅಂತಂದರೆ, ನಮಗೆ ಗೊತ್ತಿರ್ತೈತೆ ಎಮರ್ಜೆನ್ಸಿ ಫಂಡ್ ಅಂತ, ಬಟ್ ಅದು ಇತ್ತೀಚೆಗೆ ಏನಾಗ್ತದೆ ಅಂದರೆ, ಈ ಬ್ಯಾಂಕಿಂಗ್ ವ್ಯವಸ್ಥೆ ಹೇಗಿದೆ ಅಂದರೆ, ಇಮಿಡಿಯೇಟಾಗಿ ನಿಮಗೆ ದುಡ್ಡು ಸಿಗುತ್ತೆ, ನಿಮ್ಮ ಅಕೌಂಟಲ್ಲಿದ್ದರೆ ನೀವು ವಿತ್ಡ್ರಾ ಮಾಡ್ಬೋದು, ಡೆಬಿಟ್ ಕಾರ್ಡಿಂದ, ಕ್ರೆಡಿಟ್ ಕಾರ್ಡಿಂದ ಯೂಸ್ ಮಾಡ್ಬೋದು, UPI ಪೇಮೆಂಟಿಂದ ಯೂಸ್ ಮಾಡ್ಬೋದು, ಬ್ಯಾಂಕ್ ಹೋಗಿ ವಿತ್ಡ್ರಾ ಮಾಡ್ಬೋದು. ಹಾಗಾಗಿ ನಾವೇನು ತಪ್ಪು ಮಾಡ್ತೀವಿ ಅಂದರೆ, ಎಮರ್ಜೆನ್ಸಿ ಫಂಡ್ ಇದೆ, ಸೊ ಏನೂ ಆಗೋದಿಲ್ಲ ನನಗೆ, ಇನ್ನೊಂದು ಸ್ವಲ್ಪ ದಿನ ಚೆನ್ನಾಗಿರ್ತೀನಿ, ಹಾಗಾಗಿ ಇರೋದನ್ನು ತೆಗೆದು ಬಿಡುವ, ನೆಕ್ಸ್ಟ್ ಮಂತಲ್ಲಿ ನನಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಬರುತ್ತೆ, ಅದನ್ನು ಹಾಕ್ತೀನಿ, ಅದು ಮೊದಲನೇ ಮಾಡೋ ತಪ್ಪು, ಹಾಗೆ ಮಾಡಬಾರ್ದು. ಮತ್ತು ಎರಡನೇದು, ಅದನ್ನು ಬೇರೆ ಪರ್ಪಸ್ಗೆ ಯೂಸ್ ಮಾಡಿಬಿಡೋದು. ಉದಾಹರಣೆಗೆ ಯಾರೋ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗ್ತಿದ್ದಾರೆ, ನನಗೇನು ಆಗೋದಿಲ್ಲ, ಮನೆಯವರೆಲ್ಲ ಚೆನ್ನಾಗಿದ್ದಾರೆ, ನನಗೆ ಈಗೇನೇನು ಎಮರ್ಜೆನ್ಸಿ ಫಂಡ್ ಬೇಕಿಲ್ಲ, ನಾನು ಟ್ರಿಪ್ಗೆ ಹೋಗ್ಬಿಡುವಂಥದ್ದು, ಅಥವಾ ಯಾರೋ ಒಬ್ಬರು ಹೊಸದಾಗಿ ಕಾರ್ ತೊಗೊಂಡ್ರು, ನಾನು ನನ್ನ ಹಳೆ ಕಾರ್ ಆಗಿದೆ, ಹೊಸ ಕಾರ್ ಪರ್ಚೇಸ್ ಮಾಡಬೇಕು, ಸ್ಟೇಟಸ್ ತೋರಿಸ್ಕೊಳ್ಳಿಕ್ ಸಲುವಾಗಿ ಅಥವಾ ಒಂದು ಸ್ವಲ್ಪ ಮೋಜು ಮಸ್ತು ಮಾಡಲಿಕ್ಕೆ ಸಲುವಾಗಿ ಇರೋ ಅಮೌಂಟ್ನ ಯೂಸ್ ಮಾಡ್ಬೋದು, ಆದರೆ ಎಮರ್ಜೆನ್ಸಿ ಫಂಡಿಂದ ತೆಗಿಬಾರ್ದು. ಆ ಥರ ತಪ್ಪು ಜಾಸ್ತಿ ಮಾಡ್ತೀವಿ. ಹೀಗೆ ಮಾಡೋದ್ರಿಂದ ನಮ್ಮ ಭವಿಷ್ಯದಲ್ಲಿ ನಾವು ಯಾವ ಪರ್ಪಸ್ಗೆ ತುರ್ತು ನಿಧಿಯನ್ನು ಸಂಗ್ರಹಿಸಿರ್ತೀವಿ ಆ ಪರ್ಪಸ್ ಸರ್ವ್ ಆಗೋದಿಲ್ಲ.
6: ಸರ್, ಎಮರ್ಜೆನ್ಸಿ ಫಂಡ್ ರಿಲೇಟೆಡ್ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ನಿಮ್ಮ ಸಂದೇಶ ಏನು?
4: ನಾನು ಅವಾಗಲೇ ಹೇಳಿದಾಗೆ ಎಮರ್ಜೆನ್ಸಿ ಫಂಡ್ ಯಾರಿಗೆ ಅಂತಿಲ್ಲ, ಎಲ್ಲರಿಗೂ ಎಮರ್ಜೆನ್ಸಿ ಫಂಡ್ ಬೇಕು. ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಹೇಳೋದಾದರೆ, ಅವರ ಪೋಷಕರು ಪಾಕೆಟ್ ಮನಿ ಅಂತ ಕೊಡ್ಬೋದು ಅಥವಾ ಬೇರೆ ಖರ್ಚಿಗೆ ಅಂತ ದುಡ್ಡು ಕೊಡ್ಬೋದು. ಖಂಡಿತವಾಗಿಯೂ ಸ್ವಲ್ಪ ಪ್ರಮಾಣದ ಅಮೌಂಟ್ ಅವರು ಸೇವ್ ಮಾಡ್ಬೋದು. ಈಗ ನೀವು ಯಾವುದೋ ಒಂದು ಟ್ರಿಪ್ ಹೋಗ್ಲಿಕ್ಕಿದ್ದಾರೆ ಅಂತಂದ್ರೆ ಒಂದು 500 ರೂಪಾಯಿ ಕೊಡ್ತಾರೆ ಅಂದ್ರೆ, ನೀವೆಷ್ಟೇ ಖರ್ಚು ಮಾಡಿದ್ರು ಕೂಡ 500 ರಿಂದ 1,000 ಉಳಿಸ್ಬೋದು. ಅದನ್ನ ಒಂದು ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೊಳ್ಳೋದು. ಅಥವಾ ಕಾಲೇಜಿಗೆ ದಿನ ಬರ್ತಾ ಹೋಗ್ತಾ ಇರ್ತೀರಿ ಅಂತಂದ್ರೆ ಬಸ್ ಚಾರ್ಜ್ ಕೊಡ್ತಾರೆ ಅಂತ ಇಟ್ಕೊಂಡ್ರೆ, ಬಸ್ ಚಾರ್ಜ್ಗೆ ಒಂದಿನ ಯಾರೋ ಫ್ರೆಂಡ್ಸ್ ಕರ್ಕೊಂಡೋದ್ರು, ಆ ಬಸ್ ಚಾರ್ಜ್ ಉಳಿತು, ಅದನ್ನ ಎಮರ್ಜೆನ್ಸಿ ಫಂಡ್ಗೆ ಹಾಕ್ಬಿಡೋದು. ಹೀಗೆ ಮಾಡೋದ್ರಿಂದ ನಿಮಗೆ ನಾಳೆ ಅವಶ್ಯಕವಾಗಿ ಬೇಕಾಗಿರುವಂಥ ವಸ್ತುಗಳನ್ನ ಪರ್ಚೇಸ್ ಮಾಡಲಿಕ್ಕೆ ನಿಮ್ಮ ಪೇರೆಂಟ್ಸ್ ಹತ್ರ ದುಡ್ಡಿಲ್ಲ ಅಂದ್ರೆ ನಿಮ್ಮ ಹತ್ರ ಸ್ವಲ್ಪ ದುಡ್ಡಿರ್ತದೆ. ಮತ್ತೆ ಯಾವುದೋ ಒಂದು ಹೊಸ ಅವಕಾಶ ಬಂತು, ಅವಕಾಶನ ನೀವು ಇಮಿಡಿಯೇಟ್ ನಿಮ್ಮ ಪೇರೆಂಟ್ಸ್ ಹತ್ರ ಹೇಳಿ ಅವರು ನಿಮಗೆ ಹಣ ಒದಗಿಸಿ ಕೊಡೋಕ್ಕಿಂತ ಮುಂಚೆನೆ ಅವಕಾಶ ಕೈ ತಪ್ಪು ಹೋಗ್ತದೆ ಅಂದ್ರೆ ನಿಮ್ಮ ಹತ್ರನೇ ಸ್ವಲ್ಪ ದುಡ್ಡಿದ್ರೆ ಎಮರ್ಜೆನ್ಸಿ ಫಂಡ್ ಯೂಸ್ ಆಗ್ತದೆ. ಯಾವ್ದಕ್ಕೆ ಯೂಸ್ ಆಗಲಿಲ್ಲ ಅಂದ್ರೆ, ನಾಳೆ ನಿಮಗೆ ಜವಾಬ್ದಾರಿ ಜಾಸ್ತಿ ಆಗ್ತದೆ. ನಿಮಗೆ ಜವಾಬ್ದಾರಿ ಜಾಸ್ತಿ ಆದಾಗ ಆಗ ಒಂದೇ ಟೈಮಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಉಳಿಸೋ ಬದಲಾಗಿ ಆಲ್ರೆಡಿ ಉಳಿಸಿರುವಂತ ಅಮೌಂಟ್ ಇರ್ತದಲ್ಲ, ಅದು ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳ್ತಾರೆ, ಬಡ್ಡಿ ಸಮೇತ ಅದು ಹೆಚ್ಚಾಗಿರ್ತದೆ. ಅವಾಗ ನಿಮಗೆ ಒತ್ತಡ ಕಡಿಮೆ ಆಗ್ತದೆ. ಹಾಗಾಗಿ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನನ್ನ ಸಲಹೆ ಏನಂದ್ರೆ, ಆದಷ್ಟು ಬೇಗ ಶುರು ಮಾಡಬೇಕು. ಎಷ್ಟು ಅಮೌಂಟ್ ಇದೆ ಅಷ್ಟು ಅಮೌಂಟ್ ಶುರು ಮಾಡಬೇಕು, ಮತ್ತೆ ಯಾವುದೇ ಕಾರಣಕ್ಕೂ ಅದನ್ನು ಬೇರೆ ಪರ್ಪಸ್ಗೆ ಯೂಸ್ ಮಾಡಬಾರ್ದು.
7: ಸರ್, ಈಗಾಗಲೇ ಕೆಲವೊಬ್ರು ಮನೆಗೆ ಅಂತ ಸಾಲ ಮಾಡಿರ್ತಾರೆ ಅಥವಾ ವಾಹನಕ್ಕಾಗಿ ಸಾಲ ಮಾಡಿರ್ತಾರೆ, ಅಂತವರು ಕೂಡ ಈ ತುರ್ತು ನಿಧಿ ನಿರ್ವಹಣಾ ಮಾಡಬಹುದಾ ಅಂತ?
4: ಅದೇ, ಯಾರೇ ಆದರೂ ಕೂಡ ತುರ್ತು ನಿಧಿ ನಿರ್ಮಾಣ ಮಾಡಲೇಬೇಕು. ನಿಜವಾಗಿ ಹೇಳಬೇಕು ಅಂದ್ರೆ ಇವರಿಗೆ ಜಾಸ್ತಿ ಬೇಕಾಗಿರೋದು. ನೋಡಿ, ಯಾವುದೇ ಗೃಹ ಸಾಲನ ಮತ್ತೆ ವಾಹನ ಸಾಲ ಇದೆಯಲ್ಲ, ಅದು ಕಂತು ಕಟ್ಟುವಂಥದ್ದನ್ನು ಯಾವುದೇ ಕಾರಣಕ್ಕೂ ಅವ್ರು ನಿಲ್ಲಿಸೋದಿಲ್ಲ. ಸಪೋಸ್ ನಿಲ್ಲಿಸ್ತಾರೆ ಅಂತಂದ್ರೆ ಬಡ್ಡಿ ಸಮೇತ ತಗೊಳ್ತಾರೆ. ಹಾಗಾಗಿ ನಮ್ಗೆ ಏನಾದರೂ ಉದ್ಯೋಗ ನಡೀತಾ ಇದೆ, ವ್ಯಾಪಾರ ನಡೀತಾ ಇದೆ, ದುಡ್ಡಿದೆ, ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ತಾ ಇದ್ದೀನಿ, ಮನೆಗೆ ಸಾಲ ಮಾಡಿದ್ದೀನಿ ಕಂತು ಕಟ್ತಾ ಇದ್ದೀನಿ, ಕಾರು ಅಥವಾ ವಾಹನ ಪರ್ಚೇಸ್ ಮಾಡಿದ್ದೀನಿ ಕಂತು ಕಟ್ತಾ ಇದ್ದೀನಿ, ನನಗೆ 3 ತಿಂಗಳು ಉದ್ಯೋಗ ಇಲ್ಲ, 3 ತಿಂಗಳು ವ್ಯಾಪಾರ ಇಲ್ಲ, ಅವಾಗ ಏನು ಮಾಡಬೇಕು? ನಾನು ಕಟ್ಟಲೇಬೇಕಾಗ್ತದೆ, ಅದಕ್ಕೆ ಡಿಫಾಲ್ಟರ್ ಆಗ್ತೀನಿ. ಡಿಫಾಲ್ಟರ್ ಆಗಿಲ್ಲ ಅಂದರೆ ಗಾಡಿ ತಂದಿದ್ರೆ ಮನೆಗೆ ವಾಪಸ್ ತೊಗೊಂಡು ಹೋಗ್ತಾರೆ, ಅಥವಾ ಮನೆ ಕಟ್ಟಿದರೆ ಮನೆಗೆ ನೋಟಿಸ್ ಬರ್ತದೆ, ಆವಾಗ ತುರ್ತು ನಿಧಿ ತುಂಬ ಪ್ರಯೋಜನ ಆಗ್ತದೆ. ಹಾಗಾಗಿ ಯಾರು ಈಗಾಗಲೇ ಗೃಹ ಸಾಲ ಮಾಡಿದ್ದಾರೆ, ವಾಹನ ಸಾಲ ಮಾಡಿದ್ರೆ, ಮತ್ತು ಇತರ ಸಾಲ ಮಾಡಿ ಪ್ರತಿ ತಿಂಗಳು ಕಂತು ಕಟ್ತಿದಾರಲ್ಲ, ಅವ್ರಿಗೆ ಮುಖ್ಯವಾಗಿ ಬೇಕಾಗಿರೋಂಥದ್ದು ಈ ಥರದ ತುರ್ತು ನಿಧಿ. ಅವ್ರಿಗೆ ಸ್ವಲ್ಪ ಜಾಸ್ತಿ ಅಮೌಂಟೇ ಬೇಕಾಗ್ತದೆ, ಯಾಕೆಂದರೆ ಇದು ರೆಗ್ಯುಲರ್ ಆಗಿ ಕಟ್ಟಲಿಕ್ಕಿರುವಂಥದ್ದು. ಹಾಗಾಗಿ ಅಟ್ಲೀಸ್ಟ್ ಒಂದು 3 ತಿಂಗಳ ತನಕ ನನಗೆ ಉದ್ಯೋಗ ಇಲ್ಲ, 3 ತಿಂಗಳ ತನಕ ವ್ಯಾಪಾರ ಇಲ್ಲ ಅಂದರೆ, ಆ 3 ತಿಂಗಳು ಕಂತು ಕಟ್ಟಲಿಕ್ಕೆ ಆಗುವಷ್ಟಕ್ಕಾದರೂ ನಿಮಗೆ ತುರ್ತು ನಿಧಿ ಅವಶ್ಯಕತೆ ಇದೆ.
6: ಸರ್, ಈಗ ವಿದ್ಯಾರ್ಥಿಗಳಾದ ನಮಗೆ ಈ ತುರ್ತು ನಿಧಿದ ಅಗತ್ಯ ಉಂಟಾ?
4: ನಾನು ಅವರ ಮೊದಲು ಪ್ರಶ್ನೆ ಕೇಳಿದಾಗ ಹೇಳಿದೆ, ನಾನು ಖಂಡಿತ ಅಗತ್ಯ ಇದೆ. ಯಾಕೆ ಅಗತ್ಯ ಇದೆ ಅಂತ ಅಂದರೆ, ಫೈನಾನ್ಷಿಯಲ್ ಲಿಟ್ರಸಿ ಮತ್ತು ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ಸು ಇದೆಲ್ಲ ಆಸ್ ಅರ್ಲಿ ಆಸ್ ಪಾಸಿಬಲ್ ಬೇಗ ಬಂದರೆ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಆದಷ್ಟು ಮಾಹಿತಿ ಇರ್ತದೆ. ಮತ್ತು ಮುಂದೆ ಅವರು ಅವರ ಸ್ವಂತ ಬಿಸ್ನೆಸ್ ಮಾಡಬೇಕಿದ್ದಾಗ, ಉದ್ಯೋಗ ಮಾಡಬೇಕಿದ್ದಾಗ, ಅವ್ರದೇ ಒಂದು ಸಂಸಾರ ಅಂತ ಆದಾಗ, ಅವ್ರಿಗೆ ಜವಾಬ್ದಾರಿ ಅಂತ ಬಂದಾಗ, ಇದೊಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ ಕರಿತೀವಿ, ಹಣಕಾಸು ಶಿಸ್ತು ಅಂತ ಕರಿತೀವಿ. ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರ್ತದೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾರಿಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರ್ತದೆ ಅವರು ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ಅವ್ರು ಹೆದರೋದಿಲ್ಲ, ಯಾಕೆಂದರೆ ಅವ್ರಿಗೆ ಅದಕ್ಕೆ ಸೆಟ್ ಆಗಿರ್ತಾರೆ ಮತ್ತು ಅದರ ಬಗ್ಗೆ ಅವ್ರಿಗೆ ಗೊತ್ತಿರ್ತದೆ. ಹಾಗಾಗಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರಬೇಕು ಅಂದರೆ ವಿದ್ಯಾರ್ಥಿಗಳು ಈಗಲಿಂದಲೇ ಶುರು ಮಾಡಬೇಕು. ಮತ್ತು ಯಾವಾಗ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರ್ತದಲ್ಲ, ಆವಾಗ ಖರ್ಚುಗಳನ್ನ ಕಡಿಮೆ ಮಾಡ್ತೀರಿ, ಮತ್ತು ಯಾವ ರೀತಿ ನೀವು ಆದಾಯ ಗಳಿಸ್ಬೇಕು ಅನ್ನೋದನ್ನು ನೋಡ್ತೀರಿ, ಮತ್ತು ಯಾವಾಗ ಯಾವ ಥರದ ಖರ್ಚು ಬರ್ತದೆ. ಉದಾಹರಣೆಗೆ ನಿಮಗೆ ಓದು ಮುಗೀತದೆ, ಓದು ಮುಗಿದ ತಕ್ಷಣ ಕೆಲಸ ಸಿಗಬೇಕು, ಕೆಲಸ ಸಿಗಬೇಕಿದ್ದಾಗ ಟೈಮ್ ತಗೊಳ್ತದೆ, ಕೆಲಸ ಸಿಕ್ಕಿದ ತಕ್ಷಣ ನಿಮಗೆ ಜವಾಬ್ದಾರಿಗಳು ಜಾಸ್ತಿ ಆಗೋದಿಲ್ಲ, ಕೆಲಸದಿಂದ ಜವಾಬ್ದಾರಿಗಳು ಬರೋ ತನಕ ಸ್ವಲ್ಪ ಟೈಮ್ ಸಿಗ್ತದೆ. ಆವಾಗ ನೀವು ಸ್ವಲ್ಪ ಇನ್ವೆಸ್ಟ್ ಮಾಡಿ ಅಥವಾ ತುರ್ತು ನಿಧಿಯನ್ನು ಇಟ್ಕೊಂಡ್ರೆ ಮುಂದೆ ನಿಮಗೆ ಬರುವಂಥ ಏನೋ ಪ್ರಾಬ್ಲಮ್ ಬರುವಂತಿದ್ದರೆ ಈ ತುರ್ತು ನಿಧಿ ನಿಮಗೆ ಸಹಾಯಕ್ಕೆ ಬರ್ತದೆ.
7: ಸರ್, ಒಂದು ಮನೆಯಲ್ಲಿ ದಂಪತಿಗಳಿರುವಂಥವರು

0: ಕಾಪಾಡಕ್ಕೆ ಇಟ್ಕೊಂಡ್ರೆ ಇನ್ನೂ ಒಳ್ಳೇದು. ಯಾರಾದ್ರೂ ಒಬ್ರು ಆದಾಯ ಗಳಿಸ್ತಿದ್ದಾರೆ ಇನ್ನೊಬ್ರು ಆದಾಯ ಗಳಿಸ್ತಿಲ್ಲ ಅಂತಂದ್ರೆ ಕುಟುಂಬಕ್ಕೆ ಒಂದೇ ತುರ್ತು ನಿಧಿ ಸಾಕಾಗ್ತದೆ. ಉದಾಹರಣೆಗೆ ಇಬ್ರು ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ಖಂಡಿತವಾಗಿ ಒಂದು ಕುಟುಂಬಕ್ಕೆ ಒಂದು ತುರ್ತು ನಿಧಿ ಬೇಕು, ಇನ್ನೊಂದು ವೈಯಕ್ತಿಕವಾಗಿ ತುರ್ತು ನಿಧಿ ಇಟ್ಟರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಒಬ್ರದು ಸಂಬಳ ನಿಂತೋಗ್ಬೋದು, ಒಬ್ರದ್ದು ಆದಾಯ ನಿಂತೋಗ್ಬೋದು, ಆಗ ತುರ್ತು ನಿಧಿ ಯೂಸ್ ಆಗ್ತದೆ. ಕೆಲವೊಮ್ಮೆ ಇಬ್ರದ್ದು ಆದಾಯ ನಿಂತೋಗ ಚಾನ್ಸಸ್ ಇರ್ತದೆ. ಉದಾಹರಣೆಗೆ ಒಂದೇ ಕಂಪನಿಲಿ ಕೆಲಸ ಮಾಡ್ತಿರ್ತದೆ, ಕಂಪನಿ ಪ್ರಾಬ್ಲಮ್ ಆಯ್ತು, ಕಂಪನಿಯಿಂದ ಅವ್ರನ್ನ ಹೊರಗೆ ಹಾಕಿದ್ರು, ಅಥವಾ ಬೇರೆ ಬಿಸಿನೆಸ್ ಮಾಡ್ತಿರ್ತಾರೆ, ಇಬ್ರು ಬಿಸಿನೆಸ್ ಕೂಡ ಒಂದೇ ಸರಿ ನಿಂತೋಯ್ತು ಅಂದ್ರೆ ಅವಾಗ ಕುಟುಂಬಕ್ಕೆ ಇಟ್ಟಂತ ಎಮರ್ಜೆನ್ಸಿ ಫಂಡ್ ನಿಮಗೆ ಸಹಾಯಕ್ಕೆ ಬರ್ತದೆ.
1: ಸರ್, ಆರೋಗ್ಯ ವಿಮೆ, ಜೀವ ವಿಮೆ ಇದೆಲ್ಲ ಉಂಟು ಅಂತಿರುವಾಗ ನಾವು ತುರ್ತು ನಿಧಿಯನ್ನು ಇಡಬೇಕಾ? ಹಾಗೆ ಇಡುದಾದ್ರೂ ಅದಕ್ಕೆ ಕಡಿಮೆ ಅಮೌಂಟ್ ಹಾಕಿದ್ರೆ ಸಾಕಾಗ್ತದೆ?
0: ನಾನು ಮೊದಲು ಹೇಳಿದಾಗೆ ಆರೋಗ್ಯ ವಿಮೆ ಸರ್ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಬೇರೆ ಖರ್ಚುಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ತುರ್ತು ನಿಧಿ ಇಡಬೇಕು ಅಂತ ಹೇಳಿದೆ. ಆದ್ರೆ ತುರ್ತು ನಿಧಿ ನಾವು ಕೇವಲ ಆರೋಗ್ಯಕ್ಕೆ ಸಂಬಂಧಪಟ್ಟ ಖರ್ಚುಗಳಿಗೆ ಮಾತ್ರ ಇಡೋದಲ್ಲ, ಬೇರೆ ಖರ್ಚುಗೂ ಇಡ್ತೀವಿ. ಹಾಗಾಗಿ ತುರ್ತು ನಿಧಿ ಆರೋಗ್ಯ ವಿಮೆ ಮತ್ತೆ ಜೀವ ವಿಮೆಯಾಗಿ ಇಟ್ಟರು ಕೂಡ, ಉದಾಹರಣೆಗೆ ಆರೋಗ್ಯ ವಿಮೆ ನೀವು ಮಾಡಿಸಿದ್ದೀರಿ, ನಾಳೆ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಇಮಿಡಿಯೇಟ್ ಕ್ಲೈಮ್ ಆಗೋದಿಲ್ಲ, ಟೈಮ್ ತಗೊಳ್ತದೆ. ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಕ್ಯಾಶ್ಲೆಸ್ ಇರೋದಿಲ್ಲ, ಆವಾಗ ನಿಮಗೆ ಹಣ ಬೇಕಾಗ್ತದೆ. ಹಾಗಾಗಿ ತುರ್ತು ನಿಧಿ ಜೀವ ವಿಮೆ ಇದ್ದರೂ ಬೇಕು, ಆರೋಗ್ಯ ವಿಮೆ ಇದ್ದರೂ ಬೇಕು. ಆದರೆ ನೀವು ತಗೊಳ್ಳುವಂಥ ವಿಮೆ ಏನಿರ್ತದಲ್ಲ ಅದು ಎಷ್ಟು ಮಟ್ಟಿಗೆ ನಿಮಗೆ ಇಮಿಡಿಯೇಟ್ ಸಿಗುತ್ತೆ ಮತ್ತು ಎಷ್ಟು ಮಟ್ಟಿಗೆ ಅದು ಅನುಕೂಲ ಆಗಿದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ಆರೋಗ್ಯ ವಿಮೆ ಇರಲಿ ಅಥವಾ ಜೀವ ವಿಮೆ ಇದ್ರೂ ಕೂಡ ತುರ್ತು ನಿಧಿ ಬೇಕಾಗ್ತದೆ.
2: ಕ್ಲೇಮ್ ಮಾಡುವುದು ತಡವಾದರೆ ತುರ್ತು ನಿಧಿ ಹೇಗೆ ಸಹಾಯ ಮಾಡುತ್ತದೆ?
0: ಅದೇ ಅವರು ಪ್ರಶ್ನೆ ಕೇಳಿದ್ವಿ, ನಾನು ಉತ್ತರ ಕೊಟ್ಟೆ. ಈಗ ಜೀವ ವಿಮೆ ಇರ್ತದೆ, ಹಾಗೆ ಆರೋಗ್ಯ ವಿಮೆ ಇದ್ದೇ ಇರ್ತದೆ. ನಾಳೆ ಯಾರಾದರೂ ಪ್ರಾಬ್ಲಮ್ ಆಯಿತು ಹಾಸ್ಪಿಟಲ್ಗೆ ಸೇರ್ತಾರೆ ಅಂತಂದರೆ ಅವ್ರಿಗೆ ಹಾಸ್ಪಿಟ್ಲಲ್ಲಿ ಕ್ಯಾಶ್ಲೆಸ್, ಈಗ ಇನ್ಶೂರೆನ್ಸ್ ಇದೆ, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಇದೆಯಾ ಅಥವಾ ಅವರು ಮತ್ತೆ ಕ್ಲೈಮ್ ಮಾಡುವಂಥದ್ದು, ಮತ್ತೆ ಕ್ಲೈಮ್ ಮಾಡಬೇಕು ಅಂತಾರೆ ಇನ್ಸೂರೆನ್ಸ್ ಕಂಪ್ನಿಯವ್ರು ಬರಬೇಕು, ಅದನ್ನು ರಿಪೋರ್ಟ್ ಮಾಡಬೇಕು, ರಿಪೋರ್ಟ್ ಮಾಡಿ ಮತ್ತೆ ಅಮೌಂಟ್ ಸ್ಯಾಂಕ್ಷನ್ ಆಗಬೇಕು. ಅಲ್ಲಿವರೆಗೆ ಯಾವುದು ಆಪರೇಷನ್ ಆಗಬೇಕು ಅಂದರೆ ಆಪರೇಷನ್ ಮಾಡಲಿಕ್ಕೆ ಹಣ ಬೇಕಾಗ್ತದೆ, ಮತ್ತು ವೈದ್ಯಕೀಯ ವೆಚ್ಚಗಳಿರ್ತದೆ, ಬೇರೆ ಬೇರೆ ಮೆಡಿಸಿನ್ಸ್ ಇರುವಂಥದ್ದು ಮತ್ತು ಅಲ್ಲಿ ಉಳ್ಕೊಳ್ಳೋಂಥದ್ದು ಇರ್ಬೋದು, ಇದೆಲ್ಲ ವೆಚ್ಚಗಳಿಗೆ ಹಣ ಬೇಕಾಗ್ತದೆ. ಹಾಗೆ ಕ್ಲೈಮ್ ಲೇಟ್ ಆದರೆ ಈ ಥರದ ತುರ್ತು ನಿಧಿ ತುಂಬ ಸಹಾಯಕ್ಕೆ ಬರ್ತದೆ.
1: ಸರ್, ಈಗ ತುಂಬ ಜನ ತಿಂಗಳ ಕೊನೆ ಆಗಬೇಕಿದ್ರೆ ಅವ್ರ ಹತ್ರ ಹಣ ಇಲ್ಲ ಅಂತ ಹೇಳ್ತಾರೆ, ಅಂಥವರಿಗೆ ಅವರು ಏನು ಮಾಡಬೇಕು?
0: ಒಂದು ಫಾರ್ಮುಲಾ ಇದೆ, ನಾನು ಸುಮಾರು ಕಡೆ ಓದಿದ್ದೀನಿ ಮತ್ತು ಇತ್ತೀಚೆಗೆ ನಾನು ಕೂಡ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಏನು ಫಾರ್ಮುಲಾ ಅಂದರೆ ನಮ್ಮಲ್ಲಿ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ ಒಂದು ಆದಾಯ ಬರ್ತದೆ, ಆದಾಯ ಬಂದ ಮೇಲೆ ಖರ್ಚು ಮಾಡ್ತೀವಿ, ಖರ್ಚು ಮಾಡಿದ ಮೇಲೆ ಉಳ್ಕೊಂಡಿದ್ದನ್ನು ಉಳಿತಾಯ ಅಂತ ಕರಿತೀವಿ. ಆ ಉಳಿತಾಯದನ್ನು ಮತ್ತೆ ನಾವು ಹೂಡಿಕೆ ಮಾಡ್ತೀವಿ. ಉದಾಹರಣೆಗೆ ಒಂದು 50,000 ರೂಪಾಯಿ ನನಗೆ ಆದಾಯ ಇದೆ ಅಂತಂದರೆ ಫಸ್ಟು ನನಗೆ ಒಂದು 40,000 ಖರ್ಚು ಮಾಡ್ತೀನಿ, ಇನ್ನು ಉಳ್ಕೊಳ್ಳೋಂಥದ್ದು 10,000. 10,000 ನನಗೆ ಉಳಿತಾಯ ಆಯಿತು, ಆದಾಯ 50,000, ಖರ್ಚು 40,000, ಉಳ್ಕೊಳ್ಳೋಂಥದ್ದು ನನಗೆ 10,000, ಅದು ಉಳಿತಾಯ ಮಾತ್ರ. ಹೂಡಿಕೆ ಆ 10,000 ನಾನು ಒಂದು 5,000 ಇಲ್ಲಾದರೂ ಹೂಡಿಕೆ ಮಾಡ್ತೀನಿ. ಇದು ಇತ್ತೀಚೆಗೆ ಜನಗಳು ಮಾಡುವಂಥದ್ದು. ಬಟ್ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಫಸ್ಟು ನಾವು ಹೂಡಿಕೆ ಮಾಡಲಿಕ್ಕೆ ಎಷ್ಟು ಬೇಕೋ ಅದನ್ನು ಉಳಿತಾಯ ಮಾಡ್ಕೋಬೇಕು. ಉದಾಹರಣೆಗೆ ನಾನು ಒಂದು 15-20,000 ಹೂಡಿಕೆ ಮಾಡ್ತೀನಿ ಅಂತಂದರೆ ಮಿನಿಮಮ್ 15-20,000 ಉಳಿತಾಯ ಮಾಡಲೇಬೇಕು. ನಾನು ಉಳ್ಕೊಂಡಿದ್ದ ಅಮೌಂಟ್ ಏನಿದೆಯಲ್ಲ ಅದನ್ನು ನಾನು ಖರ್ಚು ಮಾಡಬೇಕು ಅಂದರೆ 50,000 15-20,000 ನಾನು ಫಸ್ಟೇ ತೆಗೆದಿಡಬೇಕು, ಉಳಿದ 30,000 ನಾನು ಖರ್ಚು ಮಾಡಬೇಕು. ಹಾಗಿದ್ರೆ ಮಾತ್ರ ನಾವು ಉಳಿತಾಯ ಮಾಡಲಿಕ್ಕೆ ಮತ್ತು ಹೂಡಿಕೆ ಮಾಡಲಿಕ್ಕೆ ಆಗ್ತದೆ. ನೀವೇ ಕೇಳಿದ ಪ್ರಶ್ನೆಗೆ ತಿಂಗಳ ಕೊನೆಯಲ್ಲಿ ದುಡ್ಡಿರೋದಿಲ್ಲ ಅಂದಾಗ ನಾವೇನು ಮಾಡಬೇಕು, ತಿಂಗಳು ಸಂಬಳ ಬಂದಾಗ ಅಥವಾ ಆದಾಯ ಬಂದ ತಕ್ಷಣ ನಾವೇನು ಮಾಡಬೇಕು, ಎಮರ್ಜೆನ್ಸಿ ಫಂಡಿಗೆ ಹಾಕಬೇಕು ಅಥವಾ ಉಳಿತಾಯ ಖಾತೆಗೆ ಹಾಕಬೇಕು ಮತ್ತು ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡಿದ್ರೆ ಹಾಕಬೇಕು, ಉಳಿದ ಅಮೌಂಟನ್ನು ನಾವು ಖರ್ಚು ಮಾಡಬೇಕು. ಅವಾಗ ಮಾತ್ರ ನಮಗೆ ಸ್ವಲ್ಪ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರ್ತದೆ, ಇಲ್ದಿದ್ರೆ ಏನಾಗ್ತದೆ ದುಡ್ಡಿದೆ ಎಲ್ಲ ಖರ್ಚು ಮಾಡುವ. ಹಾಗಾಗಿ ಫಸ್ಟು ನಾವು ಉಳಿತಾಯ ಮಾಡಬೇಕು, ಎಷ್ಟು ಅಷ್ಟು ಅಮೌಂಟ್ ತೆಗೆದಿಡಬೇಕು, ಮತ್ತು ಎಮರ್ಜೆನ್ಸಿ ಫಂಡಿಗೆ ನಾವು ಎಷ್ಟು ಹಾಕ್ಲಿಕ್ಕಿರ್ತೀವಿ ಪ್ರತಿ ತಿಂಗಳು ಅದನ್ನು ಫಸ್ಟ್ ಎಮರ್ಜೆನ್ಸಿ ಫಂಡ್ಗೆ ಟ್ರಾನ್ಸ್ಫರ್ ಮಾಡಿ ಉಳಿದ ಅಮೌಂಟನ್ನು ನಾವು ಖರ್ಚು ಮಾಡಬೇಕು.
2: ಸರ್, ತುರ್ತು ನಿಧಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಆದಾಯದಲ್ಲಿ ಎಷ್ಟು ಭಾಗವನ್ನು ನಾವು ಅದಕ್ಕೆ ತೆಗೆದಿಡಬೇಕು?
0: ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತುರ್ತು ನಿಧಿ ಬೇಕೇ ಬೇಕು. ಎರಡನೇದು ಎಷ್ಟು ಪ್ರಮಾಣವನ್ನು ಇಡಬೇಕು ಅನ್ನೋಂಥದ್ದು ಆದಾಯದ ಮೇಲೆ ಡಿಪೆಂಡ್ ಆಗಿರೋದು, ಮತ್ತು ನಿಮ್ಮ ಖರ್ಚಿನ ಮೇಲೆ ಡಿಪೆಂಡ್ ಆಗಿರ್ತದೆ, ಮತ್ತು ನಿಮ್ಮನ್ನು ಎಷ್ಟು ಜನ ಅವಲಂಬಿತರಾಗಿರ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಹಾಗಾಗಿ ನೀವು ಎಷ್ಟಾದರೂ ಮಾಡಿ ಬಟ್ ಅದು ನಿರಂತರವಾಗಿರಬೇಕು. ಇವತ್ತು ನಾನು ಈ ತಿಂಗಳು ನಾನು ತುರ್ತು ನಿಧಿಗೆ 5,000 ಇಟ್ಟಿದ್ದೀನಿ, ಮುಂದಿನ ತಿಂಗಳು ಇಡೋದಿಲ್ಲ, ಅಥವಾ ಮುಂದಿನ ತಿಂಗಳು ಇಡ್ತೀನಿ 2,000, ಮತ್ತೆ ಇಡೋದಿಲ್ಲ, 1,000 ಇಡ್ತೀನಿ, ಮತ್ತೆ 5,000 ಇಡ್ತೀನಿ, ಹೀಗಿರಬಾರ್ದು. ನಿರಂತರವಾಗಿರಬೇಕು, ಮತ್ತೆ ಮಿನಿಮಮ್ ಅಮೌಂಟ್ ಅಂತಷ್ಟು ಇನ್ವೆಸ್ಟ್ ಮಾಡಲೇಬೇಕು. ಇನ್ವೆಸ್ಟ್ ಅಂದರೆ ತುರ್ತು ನಿಧಿಯಲ್ಲಿ ಹಾಕಲೇಬೇಕು. ಆವಾಗ ಮಾತ್ರ ಒಂದು ವರ್ಷದಲ್ಲಿ ಅಥವಾ 6 ನಮ್ಗೆ ಎಷ್ಟು ಖರ್ಚಿಗೆ ಬೇಕಾಗ್ತದೆ ಅಷ್ಟು ಉಳ್ಕೊಳ್ತದೆ. ಇಲ್ಲಾಂದ್ರೆ ನಮಗೆ ವೇರಿಯೇಷನ್ಸ್ ಆಗಿದ್ರೆ ಮತ್ತೆ ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದ್ರೆ ತುರ್ತು ನಿಧಿಯಲ್ಲಿ ಏನು ಅಮೌಂಟ್ ಇದೆಯಲ್ಲ ಸೊ ಅದು ನಮಗೆ ಸಾಕಾಗೋದಿಲ್ಲ. ಹಾಗಾಗಿ ನಮ್ಮ ಸಾಮರ್ಥ್ಯ ಎಷ್ಟಿದೆ ಮಿನಿಮಮ್ ಅಮೌಂಟ್ ಇಡಬೇಕು, ಮತ್ತೆ ಕಂಟಿನ್ಯೂಸ್ ಆಗಿ ತುರ್ತು ನಿಧಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಿರ್ಬೇಕು.
1: ಸರ್, ಈಗ ದಿನಕೂಲಿ ಕಾರ್ಮಿಕರಿಗೆ, ಸ್ವಯಂ ಉದ್ಯೋಗಿಗಳಿಗೆಲ್ಲ ಆದಾಯ ಸ್ಥಿರವಾಗಿರ್ಬೇಕು ಅಂತಿಲ್ಲ,

0: ಅಂತವರು ಯಾವ ರೀತಿಯಲ್ಲಿ ತುರ್ತು ನಿಧಿಯನ್ನು ಸಂಯೋಜಿಸಬೇಕು?
1: ಹೌದು, ಈಗ ನಮ್ಮ ದೇಶದಲ್ಲಿ ಆರ್ಗನೈಸ್ ಸೆಕ್ಟರ್ ಅನ್ಆರ್ಗನೈಸ್ ಸೆಕ್ಟರ್ಸ್ ಅಂತ ಇದೆ. ಆರ್ಗನೈಸ್ ಸೆಕ್ಟರ್ಸ್ ಅಂತ ಆದರೆ ಅವರಿಗೆ ಪ್ರತಿ ತಿಂಗಳು ಇಷ್ಟೇ ಆದಾಯ ಬರ್ತದೆ ಅಂತೇಳಿ ಹೇಳ್ಬೋದು. ಈ ವ್ಯಾಪಾರಿಗಳಿಗೆ ಮತ್ತು ಅನ್ಆರ್ಗನೈಸ್ ಸೆಕ್ಟರಲ್ಲಿ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರಿಗೆ ಕೆಲಸ ಇದ್ದಾಗ ಅವ್ರಿಗೆ ಹಣ, ಕೆಲಸ ಇಲ್ಲಾಂದರೆ ಹಣ ಇಲ್ಲ ಸರ್. ಅವ್ರಿಗೆ ಜೀವನ ಮಾಡಲಿಕ್ಕೆ ಕಷ್ಟ ಆಗಿದೆ, ಆದರೂ ಕೂಡ ಅವ್ರ ತುರ್ತುನಿಧಿ ಹೇಗೆ ಮಾಡೋದು, ಅದಕ್ಕೆ ಏನು ಮಾಡ್ಬೋದು ಅಂದರೆ ಅವರು ಕೂಡ ಒಂದು ಕಾಲ ಇರ್ತದೆ, ಅವ್ರಿಗೆ ಖರ್ಚಿಗಿಂತ ಜಾಸ್ತಿ ಆದಾಯ ಬರೋ ಚಾನ್ಸಸ್ ಇರ್ತದೆ. ವ್ಯಾಪಾರಗಳು ಅಷ್ಟೇ, ಇವತ್ತು ನಾರ್ಮಲಿ ಒಂದು ದಿನಕ್ಕೆ 5,000 ರೂಪಾಯಿ ವ್ಯಾಪಾರ ಆಗ್ತದೆ ಅಂದರೆ ಯಾವುದೋ ಒಂದು ಟೈಮಲ್ಲಿ 10,000 ರೂಪಾಯಿ ವ್ಯಾಪಾರ ಆಗ್ತದೆ, ಯಾವುದೋ ಒಂದು ಟೈಮಲ್ಲಿ 50,000 ರೂಪಾಯಿ ವ್ಯಾಪಾರ ಆಗ್ತದೆ. ಅವಾಗ ಏನು ಮಾಡಬೇಕು ಅಂದರೆ ಯಾವ ಸಮಯದಲ್ಲಿ ಅವರಿಗೆ ಹೆಚ್ಚಿನ ಆದಾಯ ಬರ್ತದೆ ಅವಾಗ ಹೆಚ್ಚಿನ ತುರ್ತುನಿಧಿಗೆ ಟ್ರಾನ್ಸ್ಫರ್ ಮಾಡಬೇಕು. ಈ ದಿನಗೂಲಿ ಕಾರ್ಮಿಕರು ಅಷ್ಟೇ, ಅವ್ರಿಗೆ ಯಾವಾಗ ಖರ್ಚು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಆ ಖರ್ಚು ಕಡಿಮೆ ಮಾಡಿಕೊಂಡಾಗ ಅವ್ರಿಗೆ ಗಳಿಸಿದಂಥ ಆದಾಯದೆಲ್ಲ ಸ್ವಲ್ಪ ಉಳಿತದೆ, ತುರ್ತುನಿಧಿಗೆ ಹಾಕಬೇಕಾಗ್ತದೆ. ನೀವು ಕೇಳಿದಾಗೆ ದಿನಗೂಲಿ ಕಾರ್ಮಿಕರು ಮತ್ತು ಸ್ವಯಂ ಉದ್ಯೋಗಿಗಳು, ವ್ಯಾಪಾರಿಗಳು, ಸ್ವಯಂ ಉದ್ಯೋಗಿ ಅಂತವರು ಯಾವಾಗ ಆದಾಯ ಜಾಸ್ತಿ ಬರ್ತದೆ ಆವಾಗ ಜಾಸ್ತಿ ಮೊತ್ತವನ್ನು ತುರ್ತುನಿಧಿಗೆ ಟ್ರಾನ್ಸ್ಫರ್ ಮಾಡೋದು ಒಳ್ಳೆಯದು.
0: ಸರ್, ಈಗ ಯಾರಾದರೂ ಅವರು ಎಮರ್ಜೆನ್ಸಿ ಫಂಡ್ನ ಯೂಸ್ ಮಾಡಿದ್ರು ಅಂತಿರುವಾಗ ಅವ್ರು ಏನು ಮಾಡಬೇಕು?
1: ಒಳ್ಳೆ ಪ್ರಶ್ನೆ. ನೀವು ಹೇಳಿದಾಗೆ ಸರ್, ನಾನು ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡಿದ್ದೀನಿ, ನನಗೆ ಬೇಕಾಗಿರುವಂಥ 1 ವರ್ಷದ ಖರ್ಚು ಎಮರ್ಜೆನ್ಸಿ ಫಂಡಲ್ಲಿ ಹಾಕಿದ್ದೀನಿ, ನಾಳೆ ಏನಾದರೂ ಸಮಸ್ಯೆ ಆಯಿತು ನನ್ನ ಎಮರ್ಜೆನ್ಸಿ ಫಂಡಿಂದ ಒಂದು ಪೂರ್ತಿ ನಾನು ಉಪಯೋಗಿಸ್ಬೋದು, ಇಲ್ಲಾಂದರೆ ಭಾಗಶಃ ಉಪಯೋಗಿಸ್ಬೋದು, ಒಂದು ಪಾರ್ಷಿಯಲ್ ಅಮೌಂಟ್ನ ಡ್ರಾ ಮಾಡಿರ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಈಗ ನನ್ನ ಟಾರ್ಗೆಟ್ ಏನಿತ್ತು, 1 ವರ್ಷದಿಂದ 6 ತಿಂಗಳಿಂದ 1 ವರ್ಷದವರೆಗೆ ಬೇಕಾದ ಖರ್ಚನ್ನು ನಾನು ಎಮರ್ಜೆನ್ಸಿ ಫಂಡಲ್ಲಿ ಇಡೋದು, ಅದರಲ್ಲಿ 50% ತೆಗೆದಿನಿ ಅಂದರೆ ಮುಂದಿನ ತಿಂಗಳಿಂದ ಆ 50% ಫುಲ್ಫಿಲ್ ಮಾಡಬೇಕು. ಅಂದರೆ ಒಂದು 5 ಲಕ್ಷ ಇತ್ತು ನನ್ನ ಎಮರ್ಜೆನ್ಸಿ ಫಂಡಲ್ಲಿ, 2.5 ಲಕ್ಷ ಖರ್ಚು ಮಾಡಿದ್ದೀನಿ, ಇನ್ನು ಮುಂದಿನ ತಿಂಗಳಿಂದ ಅದು 2.5 ಲಕ್ಷನ ಮತ್ತೆ ಹಾಕಲಿಕ್ಕೆ ನೋಡಬೇಕು. ಒಂದೇ ಸರಿ ನಿಮ್ಗೆ ಆದಾಯ ಬರ್ತದೆ ಅಂದರೆ ಒಂದೇ ತಿಂಗಳಲ್ಲಿ 2.5 ಲಕ್ಷ ಹಾಕಿ ನಿಮ್ಮ ತುರ್ತುನಿಧಿನ ಇಟ್ಕೋಬೋದು. ಇಲ್ಲ, ನನಗೆ ಒಂದೇ ತಿಂಗಳಲ್ಲಿ ನನಗೆ 2.5 ಲಕ್ಷ ಬರೋದಿಲ್ಲ ಅಂದರೆ ಪ್ರತಿ ತಿಂಗಳು ಎಷ್ಟಾಗ್ತದೆ ಅಂತ ನೋಡಿ ನಿಮ್ಮ ತುರ್ತುನಿಧಿ ಮಟ್ಟ ಏನಿದೆಯಲ್ಲ 5 ಲಕ್ಷ, 5 ಲಕ್ಷ ಫಿಲ್ ಆಗುವವರು ಕೂಡ ನಿಮ್ಮ ಮತ್ತೆ ತುರ್ತುನಿಧಿಗೆ ನೀವು ಕಾಂಟ್ರಿಬ್ಯೂಟ್ ಮಾಡ್ತಾನೆ ಬೇರಬೇಕಾಗ್ತದೆ. ಬಟ್ ನಿಮಗೆ 6 ತಿಂಗಳಿಂದ 1 ವರ್ಷದವರೆಗೆ ಎಷ್ಟು ಫಂಡ್ ಬೇಕು ಅಷ್ಟು ಇರಲೇಬೇಕು. ಡ್ರಾ ಮಾಡಿದ್ಮೇಲೆ ಮತ್ತೆ ಅದಕ್ಕೆ ಡೆಪಾಸಿಟ್ ಮಾಡೋದು ಒಳ್ಳೇದು, ಮಾಡಬೇಕದು.
0: ಈಗ ಒಂದು ಫ್ಯಾಮಿಲಿ ಹತ್ರ ಎಮರ್ಜೆನ್ಸಿ ಫಂಡ್ ಅಂತ ಹೇಳುದೇ ಇಲ್ಲ, ಅಂತ ಫ್ಯಾಮಿಲಿ ಯಾವ ರೀತಿ ಒತ್ತಡಗಳನ್ನೆಲ್ಲ ಎದುರಿಸಬೇಕಾಗ್ತದೆ?
1: ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಒಂದು ಕುಟುಂಬದಲ್ಲಿ ಅಥವಾ ದಂಪತಿಗಳಲ್ಲಿ ಹಣಕಾಸಿನ ಪರಿಸ್ಥಿತಿಯಿಂದನೇ ಮಾನಸಿಕ ಒತ್ತಡ ಜಾಸ್ತಿ ಆಗುವಂಥದ್ದು. ಯಾವ ಮನೆಯಲ್ಲಿ ಹಣಕಾಸಿನ ತೊಂದರೆ ಇಲ್ಲ ಅವರು ಕೆಲವೊಂದು ಪ್ರಮಾಣದಲ್ಲಿ ಅವರ ಮಾನಸಿಕ ತೊಂದರೆಯನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಹಾಗಾಗಿ ವಿಶೇಷವಾಗಿ ಮಧ್ಯಮ ವರ್ಗದ ಕುಟುಂಬಗಳಿಗೆ, ಮಧ್ಯಮ ವರ್ಗದ ಜನಗಳಿಗೆ ಹಣಕಾಸಿನ ಬೆಂಬಲ ಇದೆ ಅಥವಾ ಹಣಕಾಸಿನ ಸಾಮರ್ಥ್ಯ ಇದೆ ಅಂತ ಅಂದರೆ ಅವ್ರಿಗೆ ಮಾನಸಿಕ ಒತ್ತಡ ಇರೋದಿಲ್ಲ. ಅದು ಯಾವಾಗ ಬೆಂಬಲ ಇದೆ, ಯಾವಾಗ ಅದು ಹಣಕಾಸಿನ ಸಾಮರ್ಥ್ಯ ಇದೆ ಅಂದರೆ ಈ ಥರದ ಎಮರ್ಜೆನ್ಸಿ ಫಂಡನ್ನು ಕ್ರಿಯೇಟ್ ಮಾಡಿಕೊಂಡಿದ್ರೆ ನಾಳೆ ಯಾವುದೇ ಸಮಸ್ಯೆಗಳು ಬಂದರೂ ಅವರು ಕುಗ್ಗಬೇಕು ಅಂತಿಲ್ಲ, ಯಾವುದೇ ಒತ್ತಡಕ್ಕೆ ಒಳಗಾಗಬೇಕು ಅಂತಿಲ್ಲ. ಅವ್ರು ಆರಾಮಾಗಿ ಫಂಡಲ್ಲಿ ಇರ್ತದೆ, ಅದನ್ನು ವಿತ್ಡ್ರಾ ಮಾಡೋದು, ಖರ್ಚು ಮಾಡೋದು, ಮತ್ತು ಕುಟುಂಬದಲ್ಲಿ ಆದಾಯ ಬಂದಾಗ ಮತ್ತೆ ಅದನ್ನು ಮರುಪೂರ್ಣ ಮಾಡ್ತಾರೆ. ಹಾಗಾಗಿ ಹಣದ ಒತ್ತಡ ಮನಸ್ಸಿಗೆ ಬರೋದ್ರಿಂದ ಫಸ್ಟ್ ನಾವು ಈ ಥರದ ತುರ್ತುನಿಧಿಯನ್ನು ಇಟ್ಕೊಂಡ್ರೆ ಕುಟುಂಬದಲ್ಲಿ ಸಾಮರಸ್ಯ ಇರ್ತದೆ. ಪ್ರತಿ ಕುಟುಂಬದಲ್ಲೂ ಕೂಡ ತುರ್ತುನಿಧಿ ಇರುವಂಥದ್ದು ಅತ್ಯವಶ್ಯಕ.
2: ತುರ್ತುನಿಧಿಯನ್ನು ಎಷ್ಟು ಸಮಯಕ್ಕೊಮ್ಮೆ ಮರುಪರಿಶೀಲನೆ ಮಾಡಬೇಕು?
1: ತುರ್ತುನಿಧಿಯನ್ನು ಎಷ್ಟು ಟೈಮಲ್ಲಿ ನೀವು ಅದನ್ನು ರಿವೈಸ್ ಮಾಡ್ತಿರ್ತೀರಿ ಅಂತಂದರೆ ಇದು ನಿಮ್ಮ ಆದಾಯ ಮತ್ತು ಖರ್ಚಿನ ಮೇಲೆ ಡಿಪೆಂಡ್ ಆಗಿರ್ತದೆ. ಉದಾಹರಣೆಗೆ ಅರ್ಲಿ ಸ್ಟೇಜಲ್ಲಿ ಸ್ಟಾರ್ಟ್ ಮಾಡಿದ್ರೆ ನೀವು ಒಬ್ಬರೇ ಇರ್ತೀರಿ ಅಂತ ಇಟ್ಕೊಳ್ಳುವ. ಸೊ ಅವಾಗ ನಿಮಗೆ ತುರ್ತು ಪರಿಸ್ಥಿತಿ ಅಂದರೆ ಆರೋಗ್ಯ ಸಮಸ್ಯೆ ಜಾಸ್ತಿ ಬರೋದಿಲ್ಲ, ದೂರದ ಪ್ರಯಾಣಗಳಿಗೆ ಅಷ್ಟು ಇರೋದಿಲ್ಲ, ಮತ್ತು ಸಾಂಸಾರಿಕವಾಗಿ ಇರುವಂಥ ಖರ್ಚಿರೋದಿಲ್ಲ. ನೀವೊಂದು ಎಕ್ಸ್ಪೆಕ್ಟ್ ಮಾಡಿದೆ ನಿಮ್ಮ ಒಂದು ತಿಂಗಳಿಗೆ ಖರ್ಚು ಒಂದು 10,000 ಅಂತ ಇಟ್ಕೊಂಡ್ರೆ ನೀವು 1 ವರ್ಷಕ್ಕೆ ಅಂದರೆ ಒಂದು 1,20,000 ಇಟ್ಕೊಂಡಿರ್ತೀರಿ. ಸ್ವಲ್ಪ ಸಮಯ ಆದಮೇಲೆ ನೀವೊಂದು ಬೇರೆ ಕಡೆ ಹೋಗ್ತೀರಿ ಅಂತಾಯಿತು, ಬೇರೆ ಕಡೆ ಲಿವಿಂಗ್ ಕಾಸ್ಟ್ ಜಾಸ್ತಿ ಆಗ್ತದೆ, ಅವಾಗ 10,000 ಇರೋದು 15,000 ಆಗ್ಬೋದು. ಸ್ವಲ್ಪ ಸಮಯ ಆದಮೇಲೆ ಮದುವೆ ಆಗ್ತದೆ, ಮದುವೆ ಆದಮೇಲೆ ಖರ್ಚುಗಳು ಜಾಸ್ತಿ ಆಗ್ತದೆ, ಅವಾಗ ನಿಮಗೆ 15,000 ಸಾಲೋದಿಲ್ಲ, 20-25,000. ಹಾಗೆ ಇನ್ನು ಸ್ವಲ್ಪ ಸಮಯ ಹೋದಾಗೆ ಆರೋಗ್ಯ ಸಮಸ್ಯೆ ಬರ್ಬೋದು, ಇನ್ನು ಸಮಯ ಹೋದಾಗೆ ನಿಮ್ಮ ಖರ್ಚುಗಳು ಜಾಸ್ತಿ ಆಗ್ಬೋದು. ಸೊ ಅವಾಗ ಉದಾಹರಣೆಗೆ ನೀವು ಬೈಕಲ್ಲಿ ಓಡಾಡ್ತಿರ್ತೀರಿ, ಪೆಟ್ರೋಲ್ ಕಾಸ್ಟು ಸಮ್ ಅಮೌಂಟ್ ಕಡಿಮೆ ಇರ್ತದೆ, ನೀವು ಕಾರಲ್ಲಿ ಓಡಾಡಬೇಕು ಅಂದರೆ ಕಾರಲ್ಲಿ ಪೆಟ್ರೋಲ್ ಕಾಸ್ಟು ಜಾಸ್ತಿ ಆಗ್ತದೆ. ಹಾಗಾಗಿ ನಿಮ್ಮ ಖರ್ಚುಗಳು ಏನಿದೆಯಲ್ಲ ಅದರ ಮೇಲೆ ನಿಮ್ಮ ತುರ್ತುನಿಧಿಯ ಅಮೌಂಟ್ ಏನಿದೆಯಲ್ಲ ಅದು ವೇರಿಯೇಷನ್ ಆಗ್ತಿರ್ತದೆ, ಅದು ಒಂದು ಕಡೆ. ಎರಡನೇ ಕಡೆ ನನ್ನ ಲಿವಿಂಗ್ ಸ್ಟೈಲು, ಇನ್ನೊಂದು ಕಡೆ ಹೇಳೋದಂತಂದರೆ ನನ್ನ ಆದಾಯದ ಪ್ರಮಾಣ. ನನ್ನ ಆದಾಯ ಪ್ರಮಾಣ ತುಂಬ ಕಡಿಮೆ ಇದ್ದಾಗ ನಾನು ಕಡಿಮೆ ಅಮೌಂಟ್ನ ಕಾಂಟ್ರಿಬ್ಯೂಟ್ ಮಾಡ್ತಿರ್ತೀನಿ, ನನ್ನ ಆದಾಯ ಪ್ರಮಾಣ ಜಾಸ್ತಿ ಆದಾಗ ಸ್ವಲ್ಪ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತೀನಿ, ಯಾಕಂದರೆ ಮುಂದೆ ರಿಸ್ಕ್ ಕಡಿಮೆ ಆಗಬೇಕು ನನಗೆ. ಅದು 10,000 ಸಂಬಳ ಬರಬೇಕಿದ್ದಾಗ ನಾನು 1,000 ಎಮರ್ಜೆನ್ಸಿ ಫಂಡ್ ಹಾಕ್ತೀನಿ, ನನಗೆ ಒಂದು 50,000 ಬರಬೇಕಿದ್ದಾಗ 1,000 ಹಾಕೋದಿಲ್ಲ, ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಹಾಗಾಗಿ ಎರಡೂ ಕಡೆಯಿಂದನೇ ರಿವೈಸ್ ಮಾಡೋದು ಒಳ್ಳೆಯದು. ಯಾವಾಗ ಅಂತಂದರೆ ಒಂದು ನಿಮ್ಮ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಅಂತ ಗೊತ್ತಿದ್ದಾಗ ಜಾಸ್ತಿ ಮಾಡಬೇಕು, ಇಲ್ಲ ಆದಾಯ ಜಾಸ್ತಿ ಆಗಿದೆ ಅಂದರೆ ತುರ್ತುನಿಧಿ ಕಾಂಟ್ರಿಬ್ಯೂಷನ್ನ ಜಾಸ್ತಿ ಮಾಡಬೇಕು. ಅಂದ್ರೆ ಸಾಮಾನ್ಯವಾಗಿ 6 ತಿಂಗಳು 1 ವರ್ಷಕ್ಕೆ ರಿವೈಸ್ ಮಾಡೋದು ಒಳ್ಳೇದು.
3: ಅನೇಕ ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರಿ ಸರ್, ಹಾಗೇನೆ ನಮ್ಮ ರೇಡಿಯೋ ನಿನಾದದ ಕೇಳುಗರಿಗೆ ಮತ್ತು ಅವರ ಕುಟುಂಬಕ್ಕೆ ನೀವು ಸಲಹೆ ಏನಾದರೂ ಕೊಡುವುದಾದ್ರೆ?
1: ನಾನು ಆಲ್ರೆಡಿ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಿದಾಗ ಬಹಳಷ್ಟು ಬಾರಿ ಹೇಳಿದ್ದೇನೆ, ಆದಷ್ಟು ಬೇಗ ನಿರ್ಧಾರ ತಗೊಳ್ಬೇಕು. ನಾನು ಸ್ವಲ್ಪ ಸಮಯ ಬಿಟ್ಟು ನನಗೆ ಆದಾಯ ಜಾಸ್ತಿ ಆಗ್ತದೆ, ಆವಾಗ ತುರ್ತು ನಿಧಿ ಮಾಡ್ತೀನಿ. ಈಗ ನಾನು ಹೆಂಗಿದ್ದೀನಿ, ನನಗೆ ಯಾವುದೇ ಸಮಸ್ಯೆ ಇಲ್ಲ, ಹಾಗೆ ನನಗೀಗ ತುರ್ತು ನಿಧಿ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಬಾರ್ದು. ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ನೀವು ತುರ್ತು ನಿಧಿನ ಶುರು ಮಾಡಬೇಕು. ಇದರಿಂದ ವೈಯಕ್ತಿಕವಾಗಿ ಮತ್ತು ಕುಟುಂಬಕ್ಕೂ ಕೂಡ ಆ ಅಮೌಂಟ್ ಏನಿದೆಯಲ್ಲ, ತುರ್ತು ನಿಧಿ ಮೊತ್ತ ಏನಿದೆಯಲ್ಲ, ಅದು ತುಂಬಾ ನಿಮಗೆ ಧೈರ್ಯ ನೀಡ್ತದೆ. ನಾಳೆ ಏನಾದರೂ ಸಮಸ್ಯೆಗಳಾದ್ರೆ, ಸೊ ಅವಾಗ ಕೆಲವರಿಗೆ ಯಾರ ಹತ್ರ ಹಣ ಇದೆ ಅವ್ರು ಮಾತ್ರ ಸಮಸ್ಯೆಗಳನ್ನ ನೀಗಿಸೋದಂತಲ್ಲ, ಮಧ್ಯಮ ವರ್ಗದವರು ಮತ್ತೆ ಅದಕ್ಕಿಂತ ಕೆಳವರ್ಗದವರು ಕೂಡ ಆತರ ಸಮಸ್ಯೆಗಳಿಂದ ಹೊರಬರ್ಲಿಕ್ಕೆ ಈಗಿನಿಂದನೇ ನೀವು ಭವಿಷ್ಯ ನಿಧಿ ತುರ್ತು ನಿಧಿಯನ್ನ ಏನಾದ್ರೂ ನೀವು ಶುರು ಮಾಡ್ತೀರಿ ಅಂತಂದ್ರೆ ನಿಮಗೆ ಧೈರ್ಯ ಜಾಸ್ತಿ ಇರ್ತದೆ, ಆತರ ಸಂದರ್ಭಗಳನ್ನ ಎದುರಿಸಲಿಕ್ಕೆ ನಿಮಗೆ ಸಹಾಯ ಆಗ್ತದೆ.
3: ತುರ್ತು ನಿಧಿಯನ್ನ ಯಾವ ರೀತಿ ನಾವು ಆರಂಭ ಮಾಡಬೇಕು, ಅದನ್ನ ಯಾವ ಯಾವ ವಿಚಾರಗಳಿಗೆ ಬಳಸಿಕೊಳ್ಬೇಕು, ಮತ್ತೆ ಅದನ್ನ ನಿಭಾಯಿಸುವ ಬಗ್ಗೆ ಹೀಗೆ ಜನಸಾಮಾನ್ಯರಿಗೆ ಬೇಕಾದಂತಹ ಅನೇಕ ವಿಚಾರಗಳನ್ನ ಹಂಚಿಕೊಂಡ್ರಿ. ಇಷ್ಟು ಹೊತ್ತು ನಮ್ಮೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ಕಾಮರ್ಸ್ ವಿಭಾಗದ ಉಪನ್ಯಾಸಕರು ಹಾಗೂ ತೆರಿಗೆ ಸಲಹಾ ಕೇಂದ್ರದ ಸಂಯೋಜಕರಾಗಿರುವ ಡಾಕ್ಟರ್ ಭಾನುಪ್ರಕಾಶ್ ಬಿಇ ಇವರು. ಇವರೊಂದಿಗೆ ಬಿಕಾಂನ ಅಂತಿಮ ವಿಭಾಗದ ವಿದ್ಯಾರ್ಥಿಗಳಾದ ಪ್ರಜ್ವಲ್, ಎಚ್ ಬಿ ಮತ್ತು ಧಾರಿಣಿ ಇವರು ಭಾಗವಹಿಸಿದ್ರು. ಎಲ್ರಿಗೂ ಧನ್ಯವಾದಗಳು.
1: ಧನ್ಯವಾದಗಳು.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
1: ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಕುಮಾರೇಶ್. ಟಾಕಿಂಗ್ ಟೈಮ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ನಮ್ಮ ಆರೋಗ್ಯ ಕೈಕೊಟ್ಟಾಗ ಫಸ್ಟ್ ಹೋದೆ ಹಾಸ್ಪಿಟಲ್ಗೆ. ಹಾಸ್ಪಿಟಲ್ಗೆ ಬರೋ ಎಲ್ಲ ಪೇಷಂಟ್ಗಳನ್ನು ನೋಡಿಕೊಂಡು ಡಾಕ್ಟರ್ ಹತ್ರ ಕರ್ಕೊಂಡು ಏನು ಸಮಸ್ಯೆ ಅಂತ ಗೊತ್ತಾದಾಗ ನಮ್ಮ ಸೇವೆಯನ್ನು ಮಾಡೋಕೆ ಸದಾ ಸಿದ್ಧರಿರುವ ಬಹು ಅಮೂಲ್ಯ ವ್ಯಕ್ತಿಗಳು ಯಾರಂದರೆ ನರ್ಸ್ಗಳು. ನರ್ಸ್ ಅಂದರೆ ಕೇವಲ ರೋಗಿಯನ್ನು ನೋಡಿಕೊಳ್ಳೋರು ಮಾತ್ರ ಅಲ್ಲ, ಸಹಾನುಭೂತಿ ಮತ್ತು ಮಾನವೀಯತೆಯ ಜೀವಂತ ರೂಪವೇ ನರ್ಸ್ಗಳು. ನರ್ಸ್ ಸೇವೆ ಅಂದರೆ ಕೇವಲ ವೃತ್ತಿಯಲ್ಲ, ಅದು ಮಾನವ ಧರ್ಮ, ಕರ್ತವ್ಯ ಮತ್ತು ಸೇವಾಭಾವದ ಸಂಕೇತ. ಹಾಗಾಗಿ ಆರೋಗ್ಯ ರಕ್ಷಣೆಯಲ್ಲಿ ವೈದ್ಯರ ಜೊತೆಗೆ ಕಾರ್ಯನಿರ್ವಹಿಸುವ ನರ್ಸ್ಗಳು ಈ ಸಮಾಜದ ಅತ್ಯಂತ ಪ್ರಮುಖ ವ್ಯಕ್ತಿಗಳಾಗಿದ್ದಾರೆ. ನರ್ಸ್ಗಳು ಆರೋಗ್ಯ ಸೇವಾ ವ್ಯವಸ್ಥೆಯ ಪ್ರಮುಖ ಆಧಾರ ಸ್ತಂಭಗಳು. ವೈದ್ಯಕೀಯ ಜ್ಞಾನ, ಮಾನವೀಯತೆ, ಸಹನೆ ಮತ್ತು ತ್ಯಾಗವನ್ನು ಒಂದೇ ವೃತ್ತಿಯಲ್ಲಿ ಒಗ್ಗೂಡಿಸುವವರು ನರ್ಸ್ಗಳು. ರೋಗಿಯ ಜನನದಿಂದ ಮರಣದವರೆಗೆ, ಅಸ್ವಸ್ಥತೆಯಿಂದ ಪುನಶ್ಚೇತನದವರೆಗೆ ಪ್ರತಿಯೊಂದು ಹಂತದಲ್ಲೂ ನರ್ಸ್ಗಳ ಸೇವೆ ಬಹುಮುಖ್ಯವಾದದ್ದು. ನರ್ಸ್ಗಳು ಕೇವಲ ಚಿಕಿತ್ಸೆಯ ಸಹಾಯಕರು ಮಾತ್ರ ಅಲ್ಲ, ರೋಗಿಯ ಜೀವದ ರಕ್ಷಕರು ಹಾಗೂ ಆರೈಕೆದಾರರು.

ರೋಗಿಗಳ ಆರೈಕೆದಾರರಾಗಿ ನರ್ಸ್ಗಳು. ಹೌದು, ನರ್ಸ್ಗಳು ರೋಗಿಯ ದೈನಂದಿನ ಆರೈಕೆಯನ್ನ ನೋಡ್ಕೊಳ್ತಾರೆ. ರೋಗಿಯ ಸ್ವಚ್ಛತೆ, ಆಹಾರ, ವಿಶ್ರಾಂತಿ, ಆರಾಮ ಮತ್ತು ಸುರಕ್ಷತೆಗಾಗಿ ನಿರಂತರವಾಗಿ ಶ್ರಮಿಸ್ತಾ ಇರ್ತಾರೆ. ಕೆಲವು ರೋಗಿಗಳು ನಡೆಯಲು ಸಾಧ್ಯವಾಗದ ಸ್ಥಿತಿಯಲ್ಲಿರ್ತಾರೆ, ಅಂತಹ ರೋಗಿಗಳ ಪ್ರತಿಯೊಂದು ಆರೈಕೆಯನ್ನು ಮಾಡ್ತಾರೆ. ಆಗ ಅವರು ಕೇವಲ ನರ್ಸ್ಗಳ ರೀತಿಯಲ್ಲಿ ಕಾಣಲ್ಲ, ಬದಲಾಗಿ ತಾಯಿಯ ರೀತಿಯಲ್ಲಿ ಕಾಣ್ತಾರೆ.

ಆರೋಗ್ಯ ಸಂರಕ್ಷಕರಾಗಿ ನರ್ಸ್ಗಳು. ಹೌದು, ರೋಗಿಯ ಆರೋಗ್ಯ ಸ್ಥಿತಿಯನ್ನು ನಿತ್ಯ ಗಮನಿಸಿ ಸಣ್ಣ ಬದಲಾವಣೆಯನ್ನು ಗುರುತಿಸಿ ತಕ್ಷಣ ವೈದ್ಯರಿಗೆ ಮಾಹಿತಿ ನೀಡುವ ಕೆಲಸವನ್ನು ನರ್ಸ್ಗಳು ಮಾಡ್ತಾರೆ. ಇದರಿಂದ ಎಷ್ಟೋ ಮಂದಿಯ ಪ್ರಾಣ ಉಳಿಸುವಲ್ಲಿ ಮೊದಲ ಪಾತ್ರವನ್ನು ನರ್ಸ್ಗಳು ಮಾಡಿರ್ತಾರೆ. ಸಂಪರ್ಕ ಸೇತುವೆಯಾಗಿ ರೋಗಿ, ವೈದ್ಯರು ಮತ್ತು ಕುಟುಂಬದವರ ನಡುವಿನ ಸಂವಹನವನ್ನು ಸುಗಮಗೊಳಿಸುವ ಜವಾಬ್ದಾರಿ ನರ್ಸ್ಗಳದ್ದಾಗಿರುತ್ತೆ. ಪ್ರತಿಯೊಂದು ಮಾಹಿತಿಯನ್ನು ರೋಗಿ ಮತ್ತು ಅವರ ಕುಟುಂಬದವರಿಗೆ ನೀಡುವ ಪ್ರಯತ್ನವನ್ನು ನರ್ಸ್ಗಳು ಮಾಡ್ತಾರೆ. ಅಷ್ಟೇ ಅಲ್ಲದೆ ರೋಗಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡುವ ಜೊತೆಗೆ ಅದರ ಪ್ರಯೋಜನವನ್ನು ಪಡೆಯಲು ಸಹಾಯ ಮಾಡ್ತಾರೆ. ಮಾನಸಿಕ ಬೆಂಬಲವನ್ನು ನೀಡ್ತಾರೆ. ಆಸ್ಪತ್ರೆಗೆ ದಾಖಲಾಗುವ ಅನೇಕ ರೋಗಿಗಳಲ್ಲಿ ಭಯ, ಆತಂಕ ಮತ್ತು ನೋವಿರುತ್ತೆ. ಇಂತಹ ಸಂದರ್ಭದಲ್ಲಿ ರೋಗಿಗಳಿಗೆ ಧೈರ್ಯ ತುಂಬುವ ಕೆಲಸವನ್ನು ನರ್ಸ್ಗಳು ಮಾಡ್ತಾರೆ. ಇದರಿಂದ ಎಷ್ಟೋ ರೋಗಿಗಳು ಚಿಕಿತ್ಸೆಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸುವ ಜೊತೆಗೆ ಬೇಗ ಗುಣಮುಖರಾಗ್ತಾರೆ. ಆರೋಗ್ಯ ಶಿಕ್ಷಕರಾಗಿ ನರ್ಸ್ಗಳು ಸಾರ್ವಜನಿಕ ಸ್ವಚ್ಛತೆ, ಪೋಷಣೆ, ಲಸಿಕೆ, ರೋಗ ನಿರೋಧಕ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸ್ತಾರೆ. ಪಲ್ಸ್ ಪೋಲಿಯೋ ಲಸಿಕೆ, ರಕ್ತದಾನ ಶಿಬಿರ, ಶಾಲಾ ಮಕ್ಕಳಿಗೆ ಆರೋಗ್ಯ ಅಭಿಯಾನ ಮುಂತಾದ ಕಾರ್ಯಗಳಲ್ಲಿ ನರ್ಸ್ಗಳು ತಮ್ಮ ಪಾತ್ರವನ್ನು ವಹಿಸ್ತಾರೆ.

ನರ್ಸ್ಗಳ ಕರ್ತವ್ಯಗಳು ದೈಹಿಕ, ಮಾನಸಿಕ ಮತ್ತು ತಾಂತ್ರಿಕ ಅಂಶಗಳನ್ನು ಒಳಗೊಂಡಿರುತ್ತೆ. ತಾಪಮಾನ, ರಕ್ತದೊತ್ತಡ, ನಾಡಿ, ಉಸಿರಾಟ ಪ್ರಮಾಣದ ಪರಿಶೀಲನೆ, ಔಷಧ ನೀಡುವಂಥದ್ದು, ಗಾಯಗಳ ಡ್ರೆಸ್ಸಿಂಗ್ ಮತ್ತು ಸೋಂಕು ನಿಯಂತ್ರಣ, ಶಸ್ತ್ರಚಿಕಿತ್ಸೆಯ ಮೊದಲು ಮತ್ತು ನಂತರ ರೋಗಿಯ ಆರೈಕೆ, ತುರ್ತು ಪರಿಸ್ಥಿತಿಯಲ್ಲಿ CPR ಮತ್ತು ಪ್ರಥಮ ಚಿಕಿತ್ಸೆ ಮುಂತಾದವುಗಳನ್ನು ನರ್ಸ್ಗಳು ಮಾಡ್ತಾರೆ. ವೈದ್ಯಕೀಯ ದಾಖಲೆಗಳ ನಿರ್ವಹಣೆಯನ್ನು ಅತ್ಯಂತ ಕ್ರಮಬದ್ಧವಾಗಿ ಮಾಡ್ತಾರೆ. ನರ್ಸ್ಗಳಿಲ್ಲದೆ ಯಾವುದೇ ಆಸ್ಪತ್ರೆ ಕಾರ್ಯನಿರ್ವಹಿಸುವುದು ಅಸಾಧ್ಯ. ರೋಗಿಯೊಂದಿಗೆ ಅತಿ ಹೆಚ್ಚು ಸಮಯ ಕಳೆಯುವವರು ನರ್ಸ್ಗಳೇ. ಚಿಕಿತ್ಸೆಯ ಯಶಸ್ಸಿಗೆ ನೇರವಾಗಿ ಪ್ರಭಾವ ಬೀರುವವರು ನರ್ಸ್ಗಳೇ. ಆರೋಗ್ಯ ಸೇವೆಯನ್ನು ಮಾನವೀಯವಾಗಿ ಮಾಡುವವರು ನರ್ಸ್ಗಳೇ.

ಆರೋಗ್ಯ ಸೇವೆಯನ್ನು ಮಾಡ್ತಾ ಸಮಾಜಕ್ಕೆ ಬಹು ಅಮೂಲ್ಯ ವ್ಯಕ್ತಿಗಳಾಗಿರುವ ನರ್ಸ್ಗಳ ಜೀವನ ಅಂದುಕೊಂಡಷ್ಟು ಸುಲಭವಿಲ್ಲ. ಅನೇಕ ಕಠಿಣ ಪರಿಸ್ಥಿತಿಯಲ್ಲೂ ತಮ್ಮ ಸೇವೆಯನ್ನು ಮಾಡ್ತಾ ಇರುವ ನರ್ಸ್ಗಳು ತಾವು ಎದುರಿಸುವ ಸವಾಲು ತುಂಬ ಇದೆ. ದೀರ್ಘ ಸಮಯ ನಿಂತು ಕೆಲಸ, ಭಾರ ಎತ್ತುವಂಥದ್ದು, ನಿದ್ರೆಯ ಕೊರತೆ ಮುಂತಾದ ಸವಾಲುಗಳನ್ನು ನರ್ಸ್ಗಳು ಎದುರಿಸ್ತಾ ಇರ್ತಾರೆ. ಆಸ್ಪತ್ರೆ ಅಂತ ಹೇಳಿದಾಗ ಅಲ್ಲಿ ಎಲ್ಲೋ ಕಣ್ಮುಂದೆ ಕಾಣ್ತಾ ಇರುತ್ತೆ. ರೋಗಿಗಳ ಮರಣ, ನೋವು ಮತ್ತು ಕುಟುಂಬದ ದುಃಖವನ್ನು ನಿತ್ಯ ನೋಡ್ತಾ ಇರ್ತಾರೆ. ಈ ಎಲ್ಲ ಚಿತ್ರಣಗಳ ನಡುವೆ ಮಾನಸಿಕವಾಗಿ ಎಲ್ಲೂ ಕುಗ್ಗದೆ ತಮ್ಮ ಸೇವೆಯನ್ನು ಮಾಡ್ತಾ ಇರ್ತಾರೆ ನರ್ಸ್ಗಳು. ಅಧಿಕ ಕೆಲಸದ ಒತ್ತಡ, ಕಡಿಮೆ ವಿಶ್ರಾಂತಿ, ಹೆಚ್ಚು ಕೆಲಸ ಮಾಡಿದರೂ ಅಷ್ಟೇ ವೇತನ, ಕೈಗೆ ಸಿಗೋ ವೇತನ ಕುಟುಂಬ ನಿರ್ವಹಣೆಗೂ ಸಾಕಾಗದಿರುವ ಪರಿಸ್ಥಿತಿ, ಇದೆಲ್ಲದರ ನಡುವೆ ತಮ್ಮ ಕರ್ತವ್ಯವನ್ನು ಯಾವತ್ತೂ ನರ್ಸ್ಗಳು ಮರೆಯೋದಿಲ್ಲ. ಸೋಂಕು ರೋಗಗಳು, ರಾಸಾಯನಿಕ ಔಷಧಿಗಳು, ಮಾನಸಿಕ ಹಿಂಸೆ ಮುಂತಾದವುಗಳ ನಡುವೆ ಕೆಲಸ ಮಾಡುವ ಅನಿವಾರ್ಯತೆ, ಕೆಲವೊಮ್ಮೆ ಬದಲಾದ ಶಿಫ್ಟ್ಗಳಿಂದ ತಮ್ಮ ಕೌಟುಂಬಿಕ ಜೀವನಕ್ಕೂ ತೊಂದರೆ ಆಗ್ತಾ ಇದ್ರು, ಅದೆಲ್ಲವನ್ನು ಸಹಿಸಿಕೊಂಡು ಆರೋಗ್ಯ ಸೇವೆಯಲ್ಲಿ ತೊಡಗಿಕೊಳ್ತಾರೆ. ನರ್ಸ್ಗಳ ಸೇವೆ ಆರೋಗ್ಯ ಕ್ಷೇತ್ರದ ಹೃದಯ ಭಾಗ, ಮಾನವೀಯತೆ, ಸಮರ್ಪಣೆ ಮತ್ತು ವೃತ್ತಿಪರತೆಯ ಅತ್ಯುತ್ತಮ ಉದಾಹರಣೆ. ರೋಗಿಯ ದೈಹಿಕ ಆರೋಗ್ಯ ಜೊತೆಗೆ ಮಾನಸಿಕ ಹಾಗೂ ಭಾವನಾತ್ಮಕ ಬೆಂಬಲವನ್ನು ನೀಡುವಲ್ಲಿ ನರ್ಸ್ಗಳ ಪಾತ್ರ ಅಪಾರವಾಗಿದೆ. ವೈದ್ಯರು ನೀಡುವ ಚಿಕಿತ್ಸೆ ಯಶಸ್ವಿಯಾಗಲು ನರ್ಸ್ಗಳ ನಿತ್ಯ ಶ್ರಮ, ಕಾಳಜಿ ಮತ್ತು ಜವಾಬ್ದಾರಿ ಅನಿವಾರ್ಯವಾಗಿದೆ. ನರ್ಸ್ಗಳು ಆರೋಗ್ಯ ಕ್ಷೇತ್ರದ ಮೌನ ಶಕ್ತಿಗಳು. ಅವರ ಸೇವೆ, ತ್ಯಾಗ ಮತ್ತು ಸಹನೆ ಸಮಾಜಕ್ಕೆ ಅಮೂಲ್ಯವಾದ ಕೊಡುಗೆಯಾಗಿದೆ. ಆದ್ದರಿಂದ ನರ್ಸ್ಗಳ ಸೇವೆಯನ್ನು ಕೇವಲ ವೃತ್ತಿಯೆಂದು ಭಾವಿಸದೆ ಸಮಾಜದ ಹಿತಕ್ಕಾಗಿ ಸಮರ್ಪಿತವಾದ ಮಹಾನ್ ಸೇವೆ ಅಂತ ಪರಿಗಣಿಸಬೇಕು. ಅವರಿಗೆ ಅಗತ್ಯವಾದ ಗೌರವ ಬೆಂಬಲವನ್ನು ನೀಡಬೇಕು. ನರ್ಸ್ಗಳ ಸೇವೆಯಲ್ಲದೆ ಸಮರ್ಥ ಮತ್ತು ಮಾನವೀಯ ಆರೋಗ್ಯದ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಸಾಧ್ಯ ಇಲ್ಲ.

ಇದಾಗಿತ್ತು ಈ ವಾರದ ಟಾಕಿಂಗ್ ಟೈಮ್. ಮುಂದಿನ ವಾರ ಇನ್ನೊಂದು ಟಾಪಿಕ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಹೊಸದಿಲ್ಲಿಯ ಸಂಸದ್ ಮಾರ್ಗದಲ್ಲಿರುವ ಆಕಾಶವಾಣಿ ಕೇಂದ್ರದ ರಂಗಭವನದಲ್ಲಿ ಇಂದು ಸ್ಪೆಕ್ಟ್ರಮ್ ಆಕಾಶವಾಣಿ @90 ಎ ಮ್ಯೂಸಿಕಲ್ ಒಡಿಸಿ ಕಾರ್ಯಕ್ರಮ ಆಯೋಜಿತವಾಗಿದೆ. ಸಾಯಂಕಾಲ 4 ಗಂಟೆಗೆ ಆರಂಭವಾಗುವ ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ಡಾ ಎಲ್ ಮುರುಗನ್ ಆತಿಥ್ಯ ವಹಿಸಲಿದ್ದಾರೆ. ಧಾರವಾಡ ಆಕಾಶವಾಣಿ ಕೇಂದ್ರದ ನಿಲಯ ಕಲಾವಿದರಾದ ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್ ಹಾಗೂ ಉಸ್ತಾದ್ ಶಫೀಕ್ ಖಾನ್ ಸೇರಿದಂತೆ ದೇಶದ ವಿವಿಧ ಆಕಾಶವಾಣಿ ಕೇಂದ್ರಗಳ ಒಟ್ಟು 13 ಜನ ಕಲಾವಿದರು ನಾದ @90 ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸ್ಪೆಕ್ಟ್ರಮ್ ಕಾರ್ಯಕ್ರಮದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಖ್ಯಾತ ಸಿತಾರ್ ವಾದಕ ಉಸ್ತಾದ್ ಶಫೀಕ್ ಖಾನ್.
1: ಆಕಾಶವಾಣಿಗೂ 90X ಸ್ಪೆಕ್ಟ್ರಮ್ ಅಂತ ಹೇಳಿ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಇವತ್ತು ಇದರೊಳಗೆ ನಾಡ್ @90 ಅಂತಿದೆ. ಆಕಾಶವಾಣಿ ನಮ್ಮ ಸ್ಟಾಪ್ ಆರ್ಟಿಸ್ಟ್ ಏನಿದ್ದೇವೆ ನಾವು ಸೇರಿ ಒಂದು 1/4 ತಾಸಿಂದು ನಮ್ದೊಂದು ಐಟಮ್ ಇದೆ. ಅದಾದ ನಂತರ ಮರು ತರಂಗ್ ಅಂತ ಹೇಳಿ ರಾಜಸ್ಥಾನಿ ಲೋಕ ನೃತ್ಯ ಇದೆ. ಅದಾದ ನಂತರ ಪಂಜಾಬಿ ಲೋಕಗೀತ ಅದಕ್ಕೆ ರಂಗ ಪಂಜಾಬಿ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ. ಆಮೇಲೆ ಯೂತ್ ವಾಯ್ಸ್ ಅಂತೇಳಿ ಅದೊಂದು ಕಾರ್ಯಕ್ರಮ ಇದೆ. ಇದು ಆಕಾಶವಾಣಿ ಡೆಲ್ಲಿ ಸಂಸತ್ ಮಾರ್ಗದ ರಂಗಭವನ್ ಸಭಾಗಾರದಲ್ಲಿ ಇದು ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ. ಆಲ್ ಓವರ್ ಇಂಡಿಯಾದಿಂದ 13 ಆರ್ಟಿಸ್ಟ್ ಬಂದಿದ್ದೇವೆ. ಇದರೊಳಗೆ ಕಲ್ಕತ್ತಾದಿಂದ, ಮುಂಬೈಯಿಂದ, ಹೈದರಾಬಾದ್, ಮೈಸೂರು, ಧಾರವಾಡ ಆರ್ಟಿಸ್ಟ್ ಗಳು ಬಂದಿದ್ದೇವೆ. 2 ದಿವಸದಿಂದ ಇಲ್ಲೇ ಇದ್ದೀವಿ, ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಇವತ್ತು 4 ಗಂಟೆ ಸ್ಟಾರ್ಟ್ ಆಗ್ತಾ ಇದೆ.
0: ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ನ್ಯಾಯಯುತ ಬೇಡಿಕೆಯಾಗಿದ್ದು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಸದ್ಯದಲ್ಲೇ ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಪ್ರತ್ಯೇಕ ಪಾಲಿಕೆಗಾಗಿ ಹೋರಾಡುತ್ತಿರುವ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಿಗಳ ನಿಯೋಗ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ನೇತೃತ್ವದಲ್ಲಿ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು. ಸಹಾನುಭೂತಿ ಎಂಬುದು ಔಷಧಿಯಿಂದ ಬರುವುದಿಲ್ಲ, ಅದು ಮನುಷ್ಯತ್ವದಿಂದ ಮಾತ್ರ ಕಂಡುಕೊಳ್ಳಬಹುದು ಎಂದು ಚಿತ್ರದುರ್ಗದ ಬಸವೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದ ನಿರ್ದೇಶಕ ಡಾ ಎಂಎಸ್ ರಾಜೇಶ್ ಅಭಿಪ್ರಾಯಪಟ್ಟಿದ್ದಾರೆ. ವಿಶ್ವವಿದ್ಯಾಲಯದ ಗುಡ್ಡದ ರಂಗವ್ವನಹಳ್ಳಿಯ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಸಾರ್ವಜನಿಕ ಆರೋಗ್ಯದಲ್ಲಿ ಡಿಜಿಟಲ್ ಜನಸಂಖ್ಯಾಶಾಸ್ತ್ರ, ಜನಗಣತಿ, ಜನಸಂಖ್ಯಾ ವಿಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಡಾ ಬಸವಕುಮಾರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಈ ತಿಂಗಳ ಕೊನೆ ಭಾನುವಾರ 28ರಂದು ರಾಜ್ಯಾದ್ಯಂತ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕುವ ರಾಷ್ಟೀಯ ಅಭಿಯಾನ ನಡೆಯಲಿದೆ. ರಾಯಚೂರು ನಗರದಲ್ಲಿ 37,983 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು 146 ತಂಡಗಳು ಸಜ್ಜಾಗಿವೆ ಎಂದು ಮಹಾನಗರ ಪಾಲಿಕೆ ಉಪ ಆಯುಕ್ತ ಶರಣಪ್ಪ ತಿಳಿಸಿದ್ದಾರೆ. ರಾಯಚೂರು ತೆಹಸೀಲ್ದಾರ್ ಸುರೇಶ್ ವರ್ಮಾ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ 76,502 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು ಒಟ್ಟು 316 ತಂಡಗಳನ್ನು ಸಿದ್ದಗೊಳಿಸಲಾಗಿದೆ ಎಂದರು. ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ UIDAI ಧಾರವಾಡದಲ್ಲಿ ಕಾರ್ಯಾರಂಭಿಸಿರುವ ನೂತನ ಆಧಾರ್ ಸೇವಾ ಕೇಂದ್ರವನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ನೂತನ ಕೇಂದ್ರವು ಆಧಾರ್ ದಾಖಲಾತಿ, ಬಯೋಮೆಟ್ರಿಕ್ ನವೀಕರಣಗಳು, ದೋಷ ತಿದ್ದುಪಡಿ ಹಾಗೂ ಕುಂದುಕೊರತೆ ಪರಿಹಾರ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸಲಿದೆ ಎಂದು ತಿಳಿಸಿದರು. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಲ್ಲಿ ರೌಡಿಗಳ ನಿಯಂತ್ರಣಕ್ಕೆ ಪ್ರತ್ಯೇಕ ಪಡೆ ರಚಿಸಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆ ಠಾಣಾ ಮಟ್ಟದಲ್ಲಿ ರೌಡಿ ನಿಗ್ರಹ ಪಡೆ ರಚಿಸಲು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಆದೇಶ ನೀಡಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಸಹಾಯಕ ಯೋಜನಾಧಿಕಾರಿ ಎಂ ಉಮೇಶ್ ಸೈಕ್ಲೋಥಾನ್ಗೆ ಹಸಿರು ಧ್ವಜ ತೋರಿದರು. ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಮಡಿಕೇರಿ ತಾಲೂಕು 18 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 400 ಫಲಾನುಭವಿಗಳಿಗೆ ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿ ಹಕ್ಕುಪತ್ರ ನೀಡಿದರು. 12ನೇ ತಾರೀಖು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಹಿನ್ನೆಲೆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ಆಚರಿಸಲು ಪೂರ್ವ ಸಿದ್ದತೆಗಳು ನಡೆದಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವತ್ತು ನಮ್ಮ ಪ್ರೋಗ್ರಾಮ್ ಅಲ್ಲಿ ಹೆಲ್ತಿ ಫುಡ್ ನಮ್ಮ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗಿನ ಬ್ಯುಸಿ ಜೀವನದಲ್ಲಿ ಜನ ಯಾವುದಕ್ಕೂ ಹೆಚ್ಚು ಟೈಮ್ ಕೊಡಲ್ಲ, ಎಲ್ಲವೂ ಫಾಸ್ಟ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದೇ ಕಾರಣದಿಂದ ಜನ ಫಾಸ್ಟ್ ಫುಡ್ ಕಡೆಗೆ ಹೆಚ್ಚು ವಾಲ್ತಿರೋದು. ಆದ್ರೆ ಇದೇ ಫಾಸ್ಟ್ ಫುಡ್ ನಮ್ಮ ಜೀವನಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತೆ ಹೆಲ್ತಿ ಫುಡ್ ಕಡೆ ಯಾಕೆ ಹೆಚ್ಚು ಫೋಕಸ್ ಮಾಡಬೇಕು ಅನ್ನೋದನ್ನ ನಾನಿವತ್ತು ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನ್ ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ನಾವಾಗ್ಲೇ ಫಾಸ್ಟ್ ಫುಡ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ. ಫಾಸ್ಟ್ ಫುಡ್ ಅಂದ್ರೆ ಈ ನೂಡಲ್ಸ್, ಮ್ಯಾಗಿ, ಗೋಬಿ ಮಂಚೂರಿ, ಫ್ರೈಡ್ ರೈಸ್, ಹೀಗೆ ಇನ್ನು ಹೇಳ್ತಾ ಹೋದ್ರೆ ತುಂಬಾ ಇದೆ. ಇದನ್ನ ತುಂಬಾ ಇಷ್ಟಪಟ್ಟು ತಿನ್ನೋರು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಆದ್ರೆ ಇದು ಎಷ್ಟು ಅನ್ಹೆಲ್ದಿ ಅಂದ್ರೆ, ನೂಡಲ್ಸ್ ನ ಒಂದು ಪೀಸ್ ಹೊಟ್ಟೆಯಲ್ಲಿ ಕರಗೋಕೆ ಸುಮಾರು ಗಂಟೆಗಳೇ ಬೇಕು. ಬರೀ ಇಷ್ಟೇ ಅಲ್ಲ, ಇದರಲ್ಲಿ ಹಾಕಿರುವಂತ ಕಲರ್ಸ್, ಟೇಸ್ಟಿಂಗ್ ಪೌಡರ್ ಮತ್ತೆ ಕೆಲವು ಮಸಾಲಾಸ್ ನಮ್ಮ ಆರೋಗ್ಯನ ಕೆಡಿಸುತ್ತೆ. ಅಲ್ಲದೆ ಇಂತಹ ಕಲರ್ಸ್ ಕ್ಯಾನ್ಸರ್ಗೆ ಕೂಡ ಕಾರಣ ಆಗುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಾರೆ. ಫಾಸ್ಟ್ ಫುಡ್ ಮೇಲೆ ಕಂಪ್ಲೀಟ್ ಆಗಿ ಅವಲಂಬನೆ ಆಗಿರೋರು ಖಂಡಿತ ತಮ್ಮ ಅಭ್ಯಾಸನ ಬದಲಿಸಿಕೊಳ್ಳಲೇಬೇಕು. ಹಾಗಾದ್ರೆ ಯಾವ್ದೆಲ್ಲ ಫುಡ್ ಆರೋಗ್ಯಕ್ಕೆ ಒಳ್ಳೇದು ಅಂತ ಮುಂದಿನ ಲಿಂಕ್ ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಒಂದು ಸಖತ್ ಆಗಿರೋ ಸಾಂಗ್ ನಿಮ್ಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಹೇಳ್ತಾ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಹೆಲ್ದಿ ಫುಡ್ ತಿನ್ಬೇಕು, ಹೆಲ್ದಿ ಫುಡ್ ತಿನ್ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಯಾವ್ದು ಹೆಲ್ದಿ ಫುಡ್ ಅಂತ ಯಾರು ಹೇಳಲ್ಲ. ಬನ್ನಿ ಹಾಗಾದ್ರೆ ನಾನ್ ನಿಮ್ಗೆ ಇವತ್ತು ಯಾವ್ದೆಲ್ಲ ಹೆಲ್ದಿ ಫುಡ್ ಮತ್ತೆ ಅದರ ಲಾಭ ಏನು ಅಂತ ಹೇಳ್ತೀನಿ. ನಾವು ತಿನ್ನೋ ಆಹಾರದಲ್ಲಿ ಮುಖ್ಯವಾಗಿ ಇರಬೇಕಾದದ್ದು ಹಣ್ಣು ಮತ್ತೆ ತರಕಾರಿಗಳು, ಅದ್ರ ಜೊತೆಗೆ ಸೊಪ್ಪುಗಳು. ಇವುಗಳಲ್ಲಿ ಹೆಚ್ಚು ಖನಿಜ ಮತ್ತೆ ವಿಟಮಿನ್ ಲಭ್ಯ ಇರೋದ್ರಿಂದ ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ, ಜೊತೆಗೆ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಮುಖ್ಯವಾಗಿ ತರಕಾರಿಗಳನ್ನ ಪ್ರತಿನಿತ್ಯ ಸೇವಿಸುವುದರಿಂದ ರಕ್ತಹೀನತೆ ಕಡಿಮೆ ಆಗುತ್ತೆ, ಜೊತೆಗೆ ಎಲುಬುಗಳನ್ನು ಕೂಡ ಬಲಪಡಿಸುತ್ತೆ. ಇನ್ನು ಧಾನ್ಯಗಳನ್ನ ಪ್ರತಿದಿನ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬರುತ್ತೆ, ಅಲ್ಲದೆ ದೇಹಕ್ಕೆ ಶಕ್ತಿ ಕೂಡ ಬರುತ್ತೆ. ಮುಂದೆ ಹಾಲು ಮತ್ತೆ ಅದರ ಉತ್ಪನ್ನಗಳು, ಅಂದ್ರೆ ಈ ಮೊಸರು, ತುಪ್ಪ, ಬೆಣ್ಣೆ, ಮಜ್ಜಿಗೆ ಇದೆಲ್ಲ ಇದೆಯಲ್ಲ, ಇದು ಹಾಲಿನ ಉತ್ಪನ್ನ. ಇವೆಲ್ಲ ದೇಹಕ್ಕೆ ಅಗತ್ಯವಾಗಿರುವಂತಹ ಕ್ಯಾಲ್ಸಿಯಂ ಜೊತೆ ಪ್ರೋಟೀನ್ ಅನ್ನ ಸಹ ನೀಡುತ್ತೆ. ಇದೆಲ್ಲ ಸಿಗೋದ್ರಿಂದ ನಮ್ಮ ಎಲುಬು ಸ್ಟ್ರಾಂಗ್ ಆಗಿರುತ್ತೆ. ನಮ್ಗೆ ಯಾವಾಗ್ಲಾದ್ರೂ ಬಾಯಾರಿಕೆ ಆದ್ರೆ ಅಂಗಡಿಗೆ ಹೋಗಿ ಕೂಲ್ ಡ್ರಿಂಕ್ಸ್ ಕುಡಿತೇವೆ. ಕೂಲ್ ಡ್ರಿಂಕ್ಸ್ ಅಂದ್ರೆ ಏನು? ಸಕ್ಕರೆ ಜೊತೆ ಕಲರ್ ಮಿಕ್ಸ್ ಮಾಡಿರುವಂತಹ ಜ್ಯೂಸ್. ಇದನ್ನೆಲ್ಲ ಕುಡಿತೀವಿ, ಆದ್ರೆ ಅದರ ಬದಲಾಗಿ ನಾವು ಫ್ರೆಶ್ ಆಗಿರುವಂತ ಎಳನೀರು ಕುಡಿಬಹುದು. ಇದು ದೇಹವನ್ನ ಹೈಡ್ರೇಟ್ ಆಗಿಡೋದ್ರ ಜೊತೆಗೆ ದಣಿವು ಸಹ ಕಡಿಮೆ ಮಾಡುತ್ತೆ, ಜೊತೆಗೆ ಇದರಲ್ಲಿ ನೈಸರ್ಗಿಕವಾದಂತಹ ಶುಗರ್ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾ ನಿಮ್ಮ ಆರ್ಜೆ ಹರ್ಷಿತಾ ಶೀಲ. ಈಗೀಗ ಆರೋಗ್ಯಕರ ಆಹಾರಕ್ಕಿಂತ ಆರೋಗ್ಯಕರ ಜೀವನಕ್ಕಿಂತ ತೋರ್ಪಡಿಕೆ ಆಹಾರ ಪದ್ಧತಿಯೇ ಎಲ್ರಿಗೂ ಇಷ್ಟ ಆಗತ್ತೆ. ಆದ್ರೆ ಅದರಿಂದ ಆಗೋ ಪರಿಣಾಮ ಮಾತ್ರ ಯಾರಿಗೂ ಗೊತ್ತಿಲ್ಲ. ಜಂಕ್ ಫುಡ್ ನಿಂದಾಗೋ ಸಮಸ್ಯೆಗಳಿಗೆ ಒಂದು ರಿಯಲ್ ಎಕ್ಸಾಂಪಲ್ ನ ನಾನು ಕೊಡ್ತೀನಿ. ಅದು ಏನಪ್ಪಾ ಅಂದ್ರೆ, ಗುಜರಾತ್ ನ ಅಹಮದಾಬಾದ್ ನಲ್ಲಿನ 20 ವರ್ಷದ ಯುವಕ ತರಕಾರಿ ಮತ್ತೆ ಮನೆ ಊಟನ ಬಿಟ್ಟು ದಿನಾಲು ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ ಹೀಗೆ ಫಾಸ್ಟ್ ಫುಡ್ ಗಳನ್ನ ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದ. ಸಮಯ ಹೋದಂತೆ ಅವನಲ್ಲಿ ಸಮಸ್ಯೆಗಳು ಎದುರಾಗುತ್ತೆ, ತೂಕ ಹೆಚ್ಚಾಗಿ ಬೊಜ್ಜು ಕೂಡ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ರಕ್ತದಲ್ಲಿರೋ ಸಕ್ಕರೆ ಮಟ್ಟ ಹೆಚ್ಚಾಗಿ ಬಾಲ್ಯದಲ್ಲೇ ರಕ್ತದೊತ್ತಡ ಮತ್ತೆ ಮಧುಮೇಹಕ್ಕೆ ತುತ್ತಾಗ್ತಾನೆ. ಅಲ್ಲದೆ ಜಂಕ್ ಫುಡ್ ನ ನಿರಂತರ ಸೇವನೆಯಿಂದಾಗಿ ಆತನ ಮೆದುಳು ಸ್ವಾಸ್ಥ್ಯ ಕಳೆದುಕೊಂಡು ಆತ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡಿದಾಗ ಅವನ ಆಹಾರದಲ್ಲಿನ ಪೋಷಕಾಂಶಗಳ ಕೊರತೆ ಅಂತ ತಿಳಿದು ಬರುತ್ತೆ. ಇಷ್ಟೆಲ್ಲಾ ಸಮಸ್ಯೆ ಇದೆ ಅಂತ ಗೊತ್ತಿದ್ರು ಆ ಜಂಕ್ ಫುಡ್ ತಿನ್ಬೇಕಾ? ಖಂಡಿತ ಇಲ್ಲ. ಅದನ್ನೆಲ್ಲ ನಮ್ಮ ನಾಲ್ಕೆಯಿಂದ ದೂರ ಇಟ್ಟು ಒಳ್ಳೆ ಪೌಷ್ಟಿಕಯುಕ್ತ ಆಹಾರನ ಮಾತ್ರ ಸೇವಿಸಬೇಕು. ಇದ್ರ ಬಗ್ಗೆ ಇನ್ನಷ್ಟು ಹೇಳ್ತೀನಿ, ಆದ್ರೆ ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿ ತನಕ ಒಂದು ಸಾಂಗ್ ಕೇಳ್ಕೊಂಡ್ ಬನ್ನಿ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲಾ.
1: ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವಿದ್ದೀವಿ. ಪೌಷ್ಟಿಕ ಆಹಾರನ ಸೇವಿಸೋದ್ರಿಂದ ಒಂದು ಹೆಲ್ದಿ ಲೈಫ್ ನಮ್ದಾಗುತ್ತೆ. ನಾವು ತಿನ್ನೋ ಫುಡ್ ಕೇವಲ ನಾಲ್ಕಿಗೆ ಮಾತ್ರ ರುಚಿಯಾಗಿದ್ರೆ ಸಾಲಲ್ಲ, ಅದು ಆರೋಗ್ಯಕ್ಕೂ ಉತ್ತಮವಾಗಿರ್ಬೇಕು. ಸೊ ಹೇಗೆ ಇರಿ, ಎಲ್ಲೇ ಇರಿ, ಯಾವಾಗ್ಲೂ ಹೆಲ್ದಿ ಫುಡ್ ತಿಂತ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಮಾತ್ರಗ್ಲ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚ ನಾವು ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.
3: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನ ಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಟಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
4: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
5: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
6: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.